ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
1: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
2: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
2: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
3: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
2: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
3: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
2: ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
3: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
2: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
3: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
2: ಧನ್ಯವಾದಗಳು.

0: ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
3: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
2: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
3: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
2: ಓಹ್, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ, ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
3: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
2: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
3: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
2: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
3: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
2: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದ್ರೂ ಕಿವಿ ಮಾತು?
3: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
2: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೇ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಹಲೋ ಹಾಯ್ ನಮಸ್ಕಾರ, ಟ್ಯೂನ್ ಮಾಡ್ಕೊಂಡಿದ್ದೀರಾ ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ನಿಮ್ ಜೊತೆಗೆ ಮಾತಾಡ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮದಲ್ಲಿ ರೇಡಿಯೋ ನಿನಾದ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಯುವ ರಂಗಭೂಮಿ ಕಲಾವಿದ, ನಟ, ಗೀತೆ ರಚನೆಕಾರ, ಸಂಗೀತ ನಿರ್ದೇಶಕ, ಹಾಗೆಯೇ ಗಾಯಕ ವಾಸುಕಿ ವೈಭವ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಸರ್.
0: ಸರ್, ಹೇಗಿದ್ದೀರಿ?
1: ಆರಾಮಾಗಿದ್ದೀನಿ ಸರ್.
0: ನಾನು ಫಸ್ಟ್ ಆಫ್ ಆಲ್ ಕೇಳೋದು ನಿಮ್ಮ ಹತ್ರ, ಸಂಗೀತದ ನಿನಾದಕ್ಕೆ ನೀವು ಸಿಲುಕಿಕೊಂಡದ್ದು ಹೇಗೆ ಅಂತ ಹೇಳ್ತೀರಿ?
1: ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಸರ್. ಅಂದ್ರೆ ನಮ್ಮ ಅಜ್ಜಿ ದೇವರುಗಳ ಬಗ್ಗೆ ಹಾಡು ಬರೆದು ಕಂಪೋಸ್ ಮಾಡಿ ಹಾಡೋರು. ಸೊ ನಮ್ಮ ತಂದೆನೂ ಬರೆಯೋರು. ಸೊ ಅವರ ಬಳುವಳಿನೇ ನನಗೆ ಬಂದಿದೆ ಅಂತ ನಾನು ಹೇಳ್ತೀನಿ. ಸೊ ಅವ್ರು ಬರೀತಾ ಇದ್ರು, ನಾನು ಇವಾಗ ಮುಂದುವರಿಸ್ಕೊಂಡು ಹೋಗ್ತೇನೆ.
0: ಈಗ ನೀವು 2016 ತೆರೆ ಕಂಡಿರುವಂತಹ ರಾಮ ರಾಮ ರೇ ಚಿತ್ರದ ಸಂಗೀತದ ಮೂಲಕ ತಾವು ಹೆಚ್ಚು ಜನಮನ್ನಣೆಯನ್ನ ಪಡೆದಿದ್ದೀರಿ, ಇದರ ಬಗ್ಗೆ ಏನ್ ಹೇಳ್ತೀರಿ?
1: ರಾಮ ರಾಮ ರೇ ಅಂದ್ರೇನೆ ಅದೊಂದು ಖುಷಿ ವಿಚಾರ ಸರ್. ಯಾಕಂದ್ರೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದಂತ ಸಿನಿಮಾ ಇದು. ಸುಮಾರು ಒಂದು 3-4 ವರ್ಷ ಸೇರಿ ನಾವೇ ದುಡ್ಡು ಹಾಕೊಂಡು ತುಂಬಾ ಕಷ್ಟಪಟ್ಟು ಅಷ್ಟೇ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ರಾಮ ರಾಮ ರೇ. ಅದು ಒಂದು ಸಣ್ಣ ಸಿನಿಮಾ ಆಗಿತ್ತು ರಿಲೀಸ್ ಆಗೋ ತನಕ. ರಿಲೀಸ್ ಆದ್ಮೇಲೆ ಜನರು ಮತ್ತೆ ಸಿನಿಮಾದ ಬೇರೆ ಬೇರೆ ವರ್ಗದ ಜನ, ದೊಡ್ಡ ದೊಡ್ಡ ಹೀರೋಗಳು ಅದನ್ನ ಕೈ ಹಿಡಿದು ದೊಡ್ಡ ಸಿನಿಮಾ ಮಾಡಿದ್ರು. ಅಂಡ್ ನನ್ನ ಮೊದಲನೇ ಸಿನಿಮಾ ಅದು ಯಾವಾಗ್ಲೂ ಸ್ಪೆಷಲ್.
0: ವಾಸುಕಿ ವೈಭವ್ ಅವರ ಜೊತೆಗೆ ಮಾತುಕತೆಯನ್ನ ನೀವು ಕೇಳ್ತಾ ಇದ್ದೀರಿ. ವಾಸುಕಿ ಅವರ ಅಡ್ಡ ಹೆಸರು ನಿಮ್ಗೆ ಗೊತ್ತಾ? ನಾನಂತೂ ಈಗ ಹೇಳೋದಿಲ್ಲ, ಅವರೇ ನಿಮ್ಗೆ ಸ್ವಲ್ಪ ಹೊತ್ತಲ್ಲಿ ವಿವರಿಸ್ತಾರೆ. ಅದಕ್ಕಿಂತ ಮುಂಚೆ ರಾಮ ರಾಮ ರೇ ಚಿತ್ರದಿಂದ ಈ ಹಾಡನ್ನ ಡಿ ಸತ್ಯಪ್ರಕಾಶ್ ಅವರು ಬರೆದಿದ್ದಾರೆ, ವಾಸುಕಿ ವೈಭವ್ ಇವರು ಹಾಡಿದ್ದಾರೆ. ಹಾಗಾದ್ರೆ ಈ ಹಾಡನ್ನ ಕೇಳೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ಮಾತಾಡ್ತಾ ಇರೋದು. ಸಂಗೀತ ನಿರ್ದೇಶಕ ಗಾಯಕ ವಾಸುಕಿ ವೈಭವ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಹಾಗೆ 2018 ತೆರೆ ಕಂಡಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಕೊಡುಗೆ ರಾಮಣ್ಣರೈ ಚಿತ್ರದಲ್ಲಿ ನಿಮ್ಮ ಹಾಡುಗಳು ಬಹಳ ಸೂಪರ್ ಹಿಟ್ ಆಯಿತು. ಮೋಡ ಮುಸುಕಿದ ಭಾನು ಆಗಿರಬಹುದು, ಮತ್ತೆ ದೊಡ್ಡ ದೊಡ್ಡ ಹಾಡು,
1: ಒಂದು ಪಯಣಕ್ಕೆ ಹಲವಾರು ತಿರುವುಗಳು ಸಿಗ್ತಾ ಹೋಗುತ್ತೆ. ಅದರಲ್ಲಿ ಒಂದು ತುಂಬಾ ಮೇಜರ್ ತಿರುವು ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಮಾಡಿದ್ದು ಆಫ್ಟರ್ ಕಿರಿಕ್ ಪಾರ್ಟಿ, ಒಂದು ಬ್ಲಾಕ್ ಬಸ್ಟರ್ ಹಿಟ್, ಕಮರ್ಷಿಯಲ್ ಹಿಟ್ ಆದ್ಮೇಲೆ ಅವರೊಂದು ಮಕ್ಕಳು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸೊ ಅದಕ್ಕೆ ಒಂದು ಹೊಸ ಟೀಮ್ ಅಂತ ಅಂದಾಗ ನಾನು ಮತ್ತೆ ಹೊಸ ಹೊಸ ಮೆಂಬರ್ಸ್ ಅದಕ್ಕೆ ಸೇರ್ಕೊಂತೀವಿ, ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ. ಸರ್ಕಾರಿ ಹಿರಿಯ ತುಂಬಾನೇ ಒಳ್ಳೆ ಸ್ಕ್ರಿಪ್ಟ್ ಆಗಿತ್ತು ಅದು ಕೇಳಿದಾಗ. ಆ ಹಂತದಿಂದನೂ ರಿಲೀಸ್ ಆಗೋ ತನಕನು ಅದು ಒಂದು 2 ವರ್ಷದ ಸಿನಿಮಾ, 2 ವರ್ಷದ ಎಫರ್ಟ್ ಇದೆ ಅದರಲ್ಲಿ. ಸೊ ತುಂಬಾನೇ ಒಂದು ಬದುಕಿಗೆ ತಿರುವು ಕೊಟ್ಟಂತ ಸಿನಿಮಾ, ಒಂದು 9 ಹಾಡುಳ್ಳ ಸಿನಿಮಾ ಅದು. ಆಕ್ಚುಲಿ ಒಂದು ಒಂದು ಹಾಡ್ನ ನೀವು 5 ನಿಮಿಷ ಅಂತ ಕನ್ಸಿಡರ್ ಮಾಡಿದ್ರೆ 40 ಮಿನಿಟ್ಸ್ ಹಾಡೇ ಆಗೋಯ್ತು. ಸೊ 9 ಸಾಂಗ್ಸ್, ಆ ಎಕ್ಸ್ಪೆರಿಮೆಂಟ್ಸ್ ತುಂಬಾ ಕಲಿಯಕ್ ಸಿಕ್ತು. ಆಮೇಲೆ ಈ ಕರಾವಳಿಯ ಫೋಕು ಕಲಿತಂತ ಸಿನಿಮಾ.
0: ಮತ್ತೆ ದೊಡ್ಡ ದೊಡ್ಡ ಸಾಂಗ್ ಬಗ್ಗೆ ಏನ್ ಹೇಳ್ತೀವಿ?
1: ನಮ್ಮ ಟೀಮ್ ಅಲ್ಲೂ ಇದ್ರು ಪ್ರವೀಣ ಅಂತ, ಅವರು ರೇಗಿಸ್ತಾ ಇದ್ವಿ ಪ್ರವೀಣ ದೊಡ್ಡ ದೊಡ್ಡ ದೊಡ್ಡ ಅಂತ. ಅದ ಪ್ರವೀಣ ದೊಡ್ಡ ದೊಡ್ಡ ಆಗ್ಲಿ, ಅರೆರೆ ಅವಳ ನಗು ಆಗ್ಲಿ, ತುಂಬಾ ಹೆಸರು ತಂದ್ಕೊಟ್ಟು ನಂಗೆ ಆಸ್ ಅ ಕಂಪೋಸರ್, ಆಸ್ ಅ ಸಿಂಗರ್. ಸೊ ಎಲ್ಲರೂ ತುಂಬಾ ಇಷ್ಟಪಟ್ರು ಆ ಹಾಡ್ನ. ಸೊ ಅದಕ್ಕೆ ತಕ್ಕಂತೆ ಚೆನ್ನಾಗಿ ಶೂಟು ಮಾಡಿದ್ರು, ಕತೆಗೂ ತುಂಬಾ ಹೊಂದಾಣಿಕೆ ಆಯ್ತು, ಒಳ್ಳೆ ರೀಚ್ ಸಿಕ್ತು ನಮ್ಗೆ ಹಾಡುಗಳ ಮೂಲಕ ಅಂತ.
0: ನಿಮ್ಮ ತಂದೆಯವರು ನಿಮ್ಮನ್ನ ಸುಬ್ಬು ಅಂತ ಕರೆಯುತ್ತಿರುವುದಾಗಿ ನಾನು ಕೇಳಲ್ಪಟ್ಟಿದ್ದೇನೆ. ಈ ಅಡ್ಡ ಹೆಸರಿನ ಒಂದು ಬಗೆಯನ್ನು ನನಗೆ ತಿಳಿದುಕೊಳ್ಳುವಂತ ಕುತೂಹಲ ಸರ್.
1: ಏನಿಲ್ಲ ಸರ್, ಮೋಸ್ಟ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಅದ್ರ ಹರಕೆಯನ್ನು ಹೊತ್ಕೊಂಡಿದ್ರು ಅನ್ಸುತ್ತೆ.
0: ಸರಿ.
1: ಸೊ ಅದು ಹೋಗಿ ಕಡೆಗೆ ಸುಬ್ರಹ್ಮಣ್ಯ ಇರೋದು ಸುಬ್ಬು ಸುಬ್ಬು ಸುಬ್ಬು ಆಯ್ತು. ಸೊ ತುಂಬಾ ಪ್ರೀತಿಯಿಂದ ಕರಿತಾ ಇದ್ದ ಹೆಸರು ಸುಬ್ಬು ಅಂತ. ತಂದೆ ಮತ್ತೆ ಅಣ್ಣ ಮಾತ್ರ ಕರೆಯೋದು ಹೆಸರು ಸುಬ್ಬು ಅಂತ. ಸೊ ಮತ್ತಿನ್ಯಾರಿಗೂ ಗೊತ್ತಿಲ್ಲ.
0: ಎಸ್ ಕೇಳಕ್ರಿ, ಈಗ ನಿಮ್ಗೆ ಗೊತ್ತಾಯ್ತಲ್ವಾ ಸುಬ್ಬು ಅಂತ ಅಡ್ಡ ಹೆಸರು ಯಾಕೆ ಕರೀತಾರೆ ಅಂತ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕೊಡುಗೆ ರಾಮಣ್ಣ ರೈ ಚಿತ್ರದಿಂದ ಈ ಹಾಡು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಮ್ ಜೊತೆಗೆ ಸಂಗೀತ ನಿರ್ದೇಶಕ ಗಾಯಕ ವಾಸುಕಿ ವೈಭವ್ ಅವರು ಮಾತಾಡ್ತಾ ಇದ್ರು. ಬಿಗ್ ಬಾಸ್ 7 ಅಲ್ಲಿ ನೀವು ಸ್ಪರ್ಧಿಯಾಗಿ ಭಾಗವಹಿಸಿದ್ರಿ, ಸೊ ನಿಮ್ಮ ಪ್ರತಿಭೆಗೆ ಇದೊಂದು ಪೂರಕ ಆಗಿತ್ತ?
1: ಖಂಡಿತವಾಗ್ಲೂ ಸರ್. ಇವತ್ತು ನಾನು ಉಜ್ಜಿರೇಗ್ ಬಂದು ನಿಮ್ ಒಟ್ಟಿಗೆ ಮಾತಾಡ್ತಾ ಇದೀನಿ ಅಂದ್ರೆ ಅದು ಅಲ್ಲಿ ಬಿಗ್ ಬಾಸ್ ಹೋಗಿ ಬಂದಿದ್ ಸಾರ್ಥಕತೆನೆ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಪೂರಕವಾಗಿ ಇತ್ತು ಆ ಒಂದು ನನ್ನಲ್ಲಿರುವಂತ ಒಂದು ಪ್ರತಿಭೆಗೆ ಪ್ರದರ್ಶನ ಮಾಡೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ನನ್ನನ್ನ ನಾನು ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದೊಂದು ತುಂಬಾ ಒಳ್ಳೆ ವೇದಿಕೆ. ಮತ್ತೆ 113 ದಿನ ನಿಮ್ಮ ಫೋನ್ಗಳಿಲ್ದೆ, ನಿಮಗೆ ಬೇಕಾದವರ ಸಂಪರ್ಕ ಇಲ್ಲದೆ, ವೈಫೈ ಲೋ ಬ್ಯಾಟ್ರಿ ಯಾವುದು ಇಲ್ಲದೆ ನೀವು ಒಂದ್ ಕಡೆ 4 ಗೋಡೆಗಳ ಮಧ್ಯೆ ಇರೋದು ಒಂದು ತುಂಬಾ ಒಳ್ಳೆ ಅನುಭವ, ಬದುಕಿನ ತುಂಬಾ ಒಳ್ಳೆ ಅನುಭವ ಅಂತ.
0: ಇಡೀ ನಮ್ಮ ಕರ್ನಾಟಕದ ಜನತೆ ಮತ್ತೆ ನಿಮ್ಮ ಅಭಿಮಾನಿ ಬಳಗ, ನೀವೇ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ತೀರಿ ಎನ್ನುವಂತ ನಿರೀಕ್ಷೆ ಇತ್ತು, ಆದ್ರೆ ಕೊನೆಯ ಕ್ಷಣದಲ್ಲಿ ಬದಲಾಯಿತು.
1: ಸೋತಿದ್ದೀನಿ ಅಂತ ಅನ್ಸಿಲ್ಲ, ಯಾಕಂದ್ರೆ ಒಂದು ಅಪರಿಚಿತನಾಗಿ ಬಂದಿದ್ದೆ ಮನೆಗೆ, ನನಗೆ ಒಳಗಡೆ ಇದ್ದವ್ರು ಯಾರು ಪರಿಚಯ ಇರಲಿಲ್ಲ ಅಥವಾ ಅವರಿಗೆ ನಾನು ಪರಿಚಯ ಇರಲಿಲ್ಲ. ಅದು ಹೋಗಿ ನಾನು ಟಾಪ್ 3 ತನಕ ಬರ್ತೀನಿ ಅಂದ್ರೆ ಅಷ್ಟು ಜನ ಬೆಂಬಲ ನಂಗೆ ಸಿಕ್ಕಿದೆ ಅಂತ ಅದ್ರಲ್ಲಿ ತುಂಬಾ ತೃಪ್ತಿ ಇದೆ, ಖುಷಿ ಇದೆ. ಆಮೇಲೆ ನಾನು ಗೆಲ್ಬೇಕಂತಿತ್ತು, ನಾನು ಗೆದ್ದಿಲ್ಲ ಅಂದ್ರೆ ನನ್ನ ಸ್ನೇಹಿತ ಶೈನ್ ಶೆಟ್ಟಿ ಗೆಲ್ಬೇಕಂತಿತ್ತು. ಸೊ ನಾನು ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರು ಗೆದ್ದಿದಾರಲ್ಲ ಅದೇ ಖುಷಿ.
0: ಓಕೆ, ಮತ್ತೆ 2016 ತೆರೆ ಕಂಡಿರುವಂತ ಊರ್ವಿ ಮತ್ತು 2017 ತೆರೆ ಕಂಡಿರುವಂತ ಸುದ್ದಿ ಚಿತ್ರದಲ್ಲಿ ನೀವು ನಟರಾಗಿ ಕಾಣಿಸಿಕೊಂಡಿದ್ದೀರಿ, ಅದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳ್ತೀರಾ?
1: ಎರಡು ತುಂಬಾ ಸಣ್ಣ ಸಣ್ಣ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೆ. ಪ್ರದೀಪ್ ವರ್ಮಾ ಅವರು ನನಗೆ ತುಂಬಾ ಹಳೆ ಪರಿಚಯ. ಅವರು ತಂದೆ ಬಿ ಕೆ ಎಸ್ ವರ್ಮಾ, ಅವರು ಇಂಟರ್ನ್ಯಾಷನಲಿ ಅಕ್ಲೇಮ್ಡ್ ಆರ್ಟಿಸ್ಟ್ ಅವರು, ಡ್ರಾಯಿಂಗ್ ಪೇಂಟಿಂಗ್ ಅಲ್ಲೆಲ್ಲ. ಸೊ ಅವರು ನಂಗೆ ಸಣ್ಣ ವಯಸ್ಸಿಂದಾನೆ ಪರಿಚಯ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್. ನನ್ನ ರಂಗಭೂಮಿ ಬದುಕನ್ನು ನೋಡಿದ್ದಾರೆ, ಮತ್ತೆ ಅವರು ಸ್ಕ್ರಿಪ್ಟ್ ಬಂದಾಗ ಈ ತರದೊಂದು ಆಫರ್ ಮಾಡಿದ್ರು, ಈ ತರದೊಂದು ಪಾತ್ರ ಇದೆ ಮಾಡ್ತೆ ಅಂತ. ಅದಕ್ಕೆ ಆಡಿಷನ್ಸ್ ಮಾಡಿ ಇಷ್ಟ ಆಯ್ತು ನಂಗೆ ಅವ್ರ ರೋಲು, ಮಾಡು ಅಂತಂದ್ರು ಮಾಡಿದ್ದೆ. ಅದು ಬಿಟ್ಟು ಸಿನಿಮಾದಲ್ಲ 2-3 ಸಿನಿಮಾ ಮಾಡಿದ್ದೀನಿ, ಬಿಟ್ರೆ ರಂಗಭೂಮಿಲಿ ಇವತ್ತು ನಾನು ನನ್ನ ತಂಡ ಬೆನಕ. ಸೊ ಅದರಲ್ಲಿ ನನ್ನ ನಾಟಕಗಳನ್ನ ಮಾಡ್ತೇನೆ.
0: ಈಗ ಮುಂದಿನ ನಿರ್ಧಾನ ಚಿತ್ರದಲ್ಲಿ ಇನ್ನೂ ಬೇಕಾಗಿದೆ ಎನ್ನುವಂತ ಹಾಡು ಬಹಳಷ್ಟು ಮನಸ್ಸುಗಳನ್ನ ಗೆದ್ದಿದೆ, ಎಲ್ಲರ ಹೃದಯದಲ್ಲಿ ಭದ್ರವಾಗಿದೆ. ಇನ್ನೂ ಬೇಕಾಗಿದೆ, ಈ ಹಾಡಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
1: ಇನ್ನೂ ಬೇಕಾಗಿದೆ ಮುಂದಿನ ನಿಲ್ದಾಣ ಸಿನಿಮದ್ದು. ಅದರಲ್ಲಿ 4 ಜನ ಕಂಪೋಸರ್ಸ್ ಇದ್ರು.
0: ಓಕೆ,
1: ನನಗೆ 4 ಸಿಚುವೇಶನ್ಸ್ ಕೊಟ್ಟರು ಡೈರೆಕ್ಟರ್ ರವಿ ಭಾರದ್ವಾಜ್ ಅವರು ಸ್ಟಾರ್ಟಿಂಗ್ ಹೇಳಿದಾಗ. ಸೊ ನನಗೆ ಕಾನ್ಫಿಡೆನ್ಸ್ ಇತ್ತು, ನಾನಿಲ್ಲ ಈ ಹಾಡ್ ಈ ಸಿಚುವೇಶನ್ ನಾನು ಕಂಪೋಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಂತ ಮಾಡಿದ್ರು ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ಫಸ್ಟ್ ಒಂದು ರಫ್ ಟ್ಯೂನ್ ನಾನು ಬರೀ ಅವ್ರ ಡಿಸ್ಕಷನ್ ಮುಗಿಸಿ ಮನೆಗೆ ಹೋದಾಗ ಏನೋ ಒಂದು ಫ್ಲಾಶ್ ಆಗ್ತಾ ಇತ್ತು, ರಫ್ ಟ್ಯೂನ್ ಸುಮ್ಮನೆ ಮೊಬೈಲಲ್ಲಿ ಹಾಡಿ ಕಳಿಸ್ದೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಿದ್ವಿ ಮಾರನೇ ದಿನ, ಬಾಯಲ್ಲಿ ಹಾಡಿದ್ದಷ್ಟೇ ಈ ತರ ಇನ್ನೂ ಬೇಕಾಗಿದೆ ಅಂತ ಏನು ಟ್ಯೂನ್ ಇದೆಯೋ ಲಲ್ಲ ಹಾಕಿ ಅವ್ರ ಮುಂದೆ ಹಾಡಿದ್ದಷ್ಟೇ. ಹೇಳಿದ್ರು ಇಲ್ಲ ಇದೆ ನಂಗೆ ಈ ಟ್ಯೂನೇ ಬೇಕು, ಫಿಕ್ಸ್ ಮಾಡ್ಕೊಳ್ಳಿ, ಮತ್ತೆ ಇನ್ನೂ ಬೇಕಾಗಿದೆ ಅನ್ನೋದನ್ನು ಚೇಂಜ್ ಮಾಡೋದು ಬೇಡ, ಅದನ್ನೇ ಉಳಿಸ್ಕೊಳ್ಳೋಣ ಅಂತಂದು. ಸೊ ನಾನು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ತುಂಬ ಪ್ರಖ್ಯಾತಿ ಪಡ್ಕೊಂತ ಹಾಡು ಖುಷಿ ಆಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಅಥವಾ ತುಂಬಾ ಶ್ರಮ ಪಟ್ಟು ಮಾಡಿದಂತ ಕೆಲಸ ತುಂಬಾ ಜನಕ್ಕೆ ರೀಚ್ ಆದಾಗ ತುಂಬಾ ಜನ ಅದನ್ನ ಗಮನಿಸಿದಾಗ ಖುಷಿ ಆಗುತ್ತೆ.
0: ಮತ್ತೆ ಬಿಗ್ ಬಾಸ್ ಅಲ್ಲಿ ನೀವು ಹಾಡಿರುವಂತ ಒಂದು ಅಲ್ಲೇ ಕಟ್ಟಿರುವಂತ ಹಾಡು ತಲೆ ಗಿರಗಿರ, ಅದ್ರ ಬಗ್ಗೆ ಏನ್ ಹೇಳ್ತೀರಿ?
1: ತಲೆ ಗಿರಗಿರಗಿರ ಇಲ್ಲ ಅದೇ ನಾನು ತುಂಬಾ ಹಾಡುಗಳನ್ನ ಮಾಡಿದ್ದೆ ಅಲ್ಲಿ. ಸೊ ಅಂತದ್ರಲ್ಲಿ ನಾನು ಮತ್ತೆ ಶೈನ್ ತುಂಬಾ ಡಿಸ್ಕಸ್ ಮಾಡ್ತಿದ್ವಿ, ಏನಾದ್ರು ಒಂದು ರೊಮ್ಯಾಂಟಿಕ್, ಅವ್ರೇನೋ ಒಂದು ಹೇಳೋರು ಸಿಚುವೇಶನ್ ಅಂತ, ಈ ತರದೊಂದು ಸಾಂಗ್ ಮಾಡೋಣ ಆ ತರದೊಂದು ಸಾಂಗ್ ಮಾಡೋಣ ಅಂತ ಮಾಡಿಕೊಂಡು ಅಚಾನಕ್ ಆಗಿ ಹುಟ್ಟಿದಂತ ಹಾಡು ಅದು. ಸುಮಾರು 1 ವಾರಗಟ್ಟಲೆ ನಾವು ಅದನ್ನ ಇಟ್ಕೊಂಡು ಅಲ್ಲಿ ಪೆನ್ನು ಪೇಪರ್ ಪೆನ್ಸಿಲ್ ಏನೂ ಇಲ್ಲ, ಅದನ್ನ ಒಂದೊಂದೇ ಲೈನ್ ಮುಗಿಸೋದು, ಅದನ್ನ ನೆನ್ಪಿಟ್ಕೊಳ್ಳೋದು, ಇಡೀ ವಾರ ಒಂದೊಂದೇ ಲೈನ್ ಹಾಡ್ಕೊಳ್ಳೋದು, ಆ ತರ ಮೋಸ್ಟ್ಲಿ 1 ವಾರ ಮಾಡಿದೀವಿ ಅನ್ಸುತ್ತೆ. ಹಾಡು ಮಾಡಿ ಅದನ್ನ ಸುದೀಪ್ ಸರ್ ಮುಂದೆ ಹಾಡಿದ್ವಿ, ಅವ್ರಿಗೂ ಇಷ್ಟ ಆಯ್ತು, ಅದೆಲ್ಲರಿಗೂ ಒಳ್ಳೆ ರೀಚ್ ಆಯ್ತು.
0: ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರ ಎದುರಿಗೆ ವಾಸುಕಿ ವೈಭವ್ ಅವರು ಹಾಡನ್ನ ಹಾಡಿದ್ರು. ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋದಲ್ಲಿ ಹಾಡನ್ನ ಹಾಡ್ತಾರ?
1: ಇನ್ನೂ ಬೇಕಾಗಿದೆ ಒಲವು, ಇನ್ನೂ ಬೇಕಾಗಿದೆ.
0: ಈ ಹಾಡನ್ನ ಕೇಳೋದಕ್ಕೆ ನೀವು ಗಡಿಬಿಡಿ ಮಾಡಬೇಡಿ, ಸ್ವಲ್ಪ ಹೊತ್ತಲ್ಲಿ ನಾನು ಪ್ಲೇ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಿಮಗೋಸ್ಕರ
2: ಮುಸಂಜೆಗೆ ಹಾಡಗಲು ತಂಗಾಳಿಯ ತಯಾರಿ.
0: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾಸರಗೋಡು ಕೊಡುಗೆ ರಾಮಣ್ಣ ರೈ ಚಿತ್ರದ್ದು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM ಅಲ್ಲಿ. ನಾನು ವಿ ಕೆ ಕಡಬ ನಿಮ್ ಜೊತೆಗೆ ಮಾತಾಡ್ತಾ ಇರೋದು. ನನ್ನ ಜೊತೆಗಿದ್ದಾರೆ ಗಾಯಕ ಸಂಗೀತ ನಿರ್ದೇಶಕ ವಾಸುಕಿ ವೈಭವ್ ಮತ್ತೆ ರಕ್ಷಿತ್ ಶೆಟ್ಟಿ. ಮತ್ತು ನಿಮ್ಮ ಒಡನಾಟದ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಬಹುದು.
1: ಅವರು ರಾಮ ರಾಮರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಅಂದ್ರೆ ಅವರ್ಲಿ ಬೇಸಸ್ ಅಲ್ಲಿ ಟ್ವೀಟ್ ಮಾಡಿದ್ರು, ಈ ಸಿನಿಮಾನ ಮಿಸ್ ಮಾಡಬೇಡಿ, ದಯವಿಟ್ಟು ಈ ಸಿನಿಮಾನ ನೋಡಿ, ಈ ಸಿನಿಮಾನ ಉಳಿಸಿ ಅಂತ ಅವರ್ಲಿ ಬೇಸಸ್ ಅಲ್ಲಿ ಟ್ವೀಟ್ ಮಾಡಿದ್ರು. ಅಂಡ್ ಅವರ ಅಭಿಮಾನಿಗಳು ತುಂಬಾ ದೊಡ್ಡ ಮೊತ್ತದಲ್ಲಿ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿದ್ರು. ಸೊ ಸಿನಿಮಾ ಥಿಯೇಟರ್ ಅಲ್ಲಿ ಉಳ್ಕೊಳ್ಳೋಕೆ ಅವರು ಒಬ್ರು ಮುಖ್ಯ ಕಾರಣ. ಅದಾದ್ಮೇಲೆ ಅವ್ರಿಗೆ ಕೇಳು ಕೃಷ್ಣ ಕೇಳು ಪಾರ್ಥ ಹಾಡು ತುಂಬಾನೇ ಇಷ್ಟ. ಅದ್ರ ಅದನ್ನ ಕಂಪೋಸ್ ಮಾಡಿದ ಸ್ಟೈಲ್ ಆಗಲಿ ಮತ್ತೆ ಹಾಡಿದಂತ ರೀತಿ, ಅದಾದ್ಮೇಲೆ ಆ ಹಾಡು ಆ ವಾಯ್ಸ್ ಇಷ್ಟ ಆಗಿ ಅವ್ರು ಕಾಗದದ ದೋಣಿಯಲ್ಲಿ ಹಾಡಿಸಿದ್ರು. ಅಂದ್ರೆ ಕಿರಿಕ್ ಪಾರ್ಟಿಯಲ್ಲಿ ಇಲ್ಲ ನೀ ಹಾಡ್ಬೇಕು ಅಂತ. ಸೊ ಹಾಡಿದೆ, ಹಾಗೆ ನಮ್ಮ ಪ್ರೊಫೆಷನಲ್ ಫ್ರೆಂಡ್ಶಿಪ್ ಮುಂದುವರಿತದೆ.
0: ಈಗ ನಮ್ಮ ರೇಡಿಯೋ ನಿನಾದ ಲಿಸನರ್ಸ್ಗೋಸ್ಕರ ಯಾವ್ದಾದ್ರು ಒಂದು ನಿಮ್ಮ ಇಷ್ಟದ ಹಾಡಿನ ಸಾಲನ್ನ ಹಾಡ್ಬೋದಾ?
1: ಇನ್ನು

0: ಓಕೆ, ನಮ್ಗೆ ಕೂಡ ಹಾಡು ಇನ್ನಷ್ಟು ಬೇಕು ಅಂತ ಆಗ್ತದೆ. ಆದರೆ ನಮ್ಮ ಸೀಮಿತ ಸಮಯದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸಲೇಬೇಕು. ಅದರ ನಡುವೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಹೇಳ್ಬೋದು?
1: ಅದೇ, ನಾನು ವಿದ್ಯಾಭ್ಯಾಸ ಮಾಸ್ಟರ್ಸ್ ಇನ್ ಜರ್ನಲಿಸಂ ಮಾಡಿದ್ದೀನಿ, ದಯಾನಂದ ಸಾಗರ್ ಕಾಲೇಜ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಫಿಲಿಯೇಟೆಡ್. ಹೆಚ್ಚು ಕಮ್ಮಿ ನಾನು ಓದಿದ್ದೆಲ್ಲ ಬೆಂಗಳೂರಲ್ಲೇ. 2 ವರ್ಷ ಜನಸೇವಾ ವಿದ್ಯಾಕೇಂದ್ರ ಅಂತ 9th ಮತ್ತು 10th ಹಾಸ್ಟೆಲಲ್ಲಿ ಓದಿದ್ದು. ಅದಾದಮೇಲೆ PU ಮತ್ತು ಡಿಗ್ರಿ ಸುರಾನ ಕಾಲೇಜಲ್ಲಿ ಕಾಮರ್ಸ್ ಮಾಡಿದೆ ಬೆಂಗಳೂರಲ್ಲೇ. ಅದಾದಮೇಲೆ ಮಾಸ್ಟರ್ ಡಿಗ್ರಿ ಅಂತ ಮಾಡಬೇಕು ಅಂತ ಅನಿಸಿ ತುಂಬ ಜನ ಪ್ರೇರೇಪಿಸಿದ್ರು ಅದಕ್ಕೆ. ಅದಾದಮೇಲೆ ಮಾಸ್ಟರ್ಸ್ ಇನ್ ಜರ್ನಲಿಸಂ ಮಾಡಿ ನನ್ನ ವಿದ್ಯಾಭ್ಯಾಸಕ್ಕೆ ಉನ್ನತಿ ಮಾಡಿದೆ.
0: ಸರ್, ತುಂಬ ಮ್ಯೂಸಿಕ್ಗಳನ್ನು ಮಾಡ್ತೀರಿ, ತುಂಬ ಸಾಹಿತ್ಯಗಳನ್ನು ಬರ್ತೀರಿ, ಏನು ಡ್ರೀಮ್ ಇಟ್ಕೊಂಡಿದ್ದೀರಿ ಸರ್?
1: ನೀನು ಅದನ್ನೇ ಆ ಡ್ರೀಮ್ನ ಮುಂದುವರಿಸ್ಕೊಂಡು ಹೋಗೋಣ ಅಂತಲೇ ಒಂದು ಡ್ರೀಮ್ ಇಟ್ಕೊಂಡಿದ್ದೀನಿ ಸರ್. ಅಂದರೆ ಇನ್ನೂ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅಂತಿದೆ ತಲೆಯಲ್ಲಿ. ಮ್ಯೂಸಿಕಲ್ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು, ಇನ್ನೂ ಹೆಚ್ಚು ಸಾಹಿತ್ಯ ಬರೀಬೇಕು, ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಬೇಕು ಅಂತ ಕನಸುಗಳನ್ನ ಇಟ್ಕೊಂಡಿದ್ದೀನಿ. ಇನ್ನೂ ನನ್ನ ಕೆರಿಯರ್ನ ಮ್ಯೂಸಿಕಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗೋಣ ಅಂತ.
0: ಹೊಸ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ
1: ನಾನು ಬಿಗ್ ಬಾಸ್ ಮನೆಗೆ ಹೋಗೋಕೆ ಮುಂಚೆನೆ ಕೆಲವು ಪ್ರಾಜೆಕ್ಟ್ಸ್ನ ಒಪ್ಕೊಂಡಿದ್ದೆ. ಒಂದು ಪುನೀತ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ನಲ್ಲಿ 2 ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ದಾನಿಶ್ ಸೇಟ್ ಅಂತ ಒಬ್ರು ಇದ್ದಾರೆ, ಪನ್ನಗಭರಣ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅದೊಂದು ಕಾಮಿಡಿ ಫಿಲ್ಮು. ಇನ್ನೊಂದು ಪ್ರಜ್ವಲ್ ದೇವರಾಜ್ ಅವರ ವೈಫ್ ರಾಗಿಣಿ ಅವರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಫಿಮೇಲ್ ಓರಿಯೆಂಟೆಡ್ ಫಿಲ್ಮ್. ಸೊ ಅದೊಂದು ಫಿಲ್ಮ್ ನಡೀತಾ ಇದೆ. ಬಡವ ರಾಸ್ಕಲ್ ಅಂತ ಧನಂಜಯ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ, ಅವರೇ ಪ್ರೊಡ್ಯೂಸ್ ಮಾಡಿ. ಸೊ ಈ ಪ್ರಾಜೆಕ್ಟ್ಸ್ ನಡೀತಾ ಇದೆ ಸರ್.
0: ಬಹಳ ಸಂತೋಷ. ಸೊ ನಮ್ಮ ರೇಡಿಯೋ ನೀನಾದ ಸ್ಟುಡಿಯೋಕ್ಕೆ ಬಂದಿದ್ದೀರಿ, ಆ ಒಂದು ಖುಷಿಯನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬಹುದಾ? ನಮ್ಮ ಲಿಸನರ್ಸ್ ಕಾಯ್ತಾ ಇದ್ರೆ.
1: ಈ ಹೆಸರಲ್ಲೇ ಒಂದು ಸಂಗೀತ ಇದೆ, ಸೊ ಹೆಸರು ಕೇಳೇ ಖುಷಿ ಆಯ್ತು, ನಿನಾದ ಅಂತ. ಸೊ ಈ ನಿನಾದದಲ್ಲಿ ನಾನು ಒಂದು ಸಣ್ಣ ಪಾರ್ಟ್ ಆಫ್ ಸೌಂಡ್ ಆಗಿರೋದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಉಜ್ಜಿರೆ ಅಂದ್ರೆ ಧರ್ಮಸ್ಥಳ, ದೇವ್ರ ದರ್ಶನ ಪಡ್ಕೊಂಡು ಬಂದು ಇಲ್ಲಿ ಒಂದು ಒಳ್ಳೆ ಮಾತುಕತೆ ಆಗಿ. ಯೂಶಲಿ ಕಮ್ಯುನಿಟಿ ರೇಡಿಯೋಸ್ ಅಲ್ಲಿ ಯಾವತ್ತು ಮಾತಾಡಿರಲ್ಲ ನಾನು, ಇದೇ ಫಸ್ಟ್ ಇಂಟರ್ವ್ಯೂ ನಂದು. ಸೊ ಅದು ಖುಷಿ ಆಯ್ತು. ಅಂಡ್ ಕ್ವೆಶನ್ಸ್ ಒಂಥರ ಎಲ್ಲ ರೀಕಾಲ್ ಮಾಡ್ಕೊಂಡಂಗೆ ಆಯ್ತು, ನನ್ನ ಅಂದ್ರೆ ನನ್ನ ತಂದೆ ಬಗ್ಗೆ ಅಥವಾ ನನ್ನ ವಿದ್ಯಾಭ್ಯಾಸದ ಬಗ್ಗೆ, ನನ್ನ ಮುಂದಿನ ಸಂಗೀತದ ಬದುಕಿನ ಬಗ್ಗೆ ಎಲ್ಲ ಕೇಳಿದ್ರೆ ತುಂಬಾ ಖುಷಿ ಆಯ್ತು. ಅಂಡ್ ಕೇಳೋಗ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಷ್ಟು ದಿನಗಳ ಕಾಲ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ, ಇನ್ನು ಮುಂದೇನು ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಮತ್ತೆ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ.
0: ಓಕೆ, ತುಂಬಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಕೇಳುಗರೆ, ಇಷ್ಟು ಹೊತ್ತು ವಾಸುಕಿ ವೈಭವ್ ಅವರ ಜೊತೆಗೆ ಮಾತುಕತೆಯನ್ನ ನೀವೆಲ್ಲ ಕೇಳಿದ್ರಿ. ಕಾರ್ಯಕ್ರಮವನ್ನ ಮುಗಿಸುವ ಮುಂಚೆ
2: ಕೇಳು ಕೃಷ್ಣ ಹೇಳು ಪಾರ್ಥ, ಕೇಳು ಕೃಷ್ಣ ಹೇಳು ಪಾರ್ಥ, ಒಳ ಒಳಗೆ ಭಯವೈತಯ್ಯ.
0: ಈ ಹಾಡು ನಿಮಗೋಸ್ಕರ ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.
1: ಕೇಳು ಕೃಷ್ಣ.
2: ಹ್ಞೂ ಹೇಳಪ್ಪ ಅರ್ಥ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದ್ರ

ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸವಿ ನೆನಪಿನ ಲಹರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರೀತಿ ಎನ್ನುವುದು ಚೈತ್ರ ಮಾಸದ ಚಿಗುರುನಂತೆ, ಅದಕ್ಕೊಂದು ಹೊಸ ಕಳೆ ನೀಡಿದ್ದೆ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ. ಇಂದು ನಾವು ನೆನಪಿಸಿಕೊಳ್ಳುವುದು 90ರ ದಶಕದಲ್ಲಿ ಸಂಚಲನ ಮೂಡಿಸಿದ ರಘುವೀರ್ ಮತ್ತು ಶ್ವೇತಾ ಅಭಿನಯದ ಅಮರ ಪ್ರೇಮ ಕಾವ್ಯ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮಧುರ ಗೀತೆಗಳೊಂದಿಗೆ ನಾನು ನಿಮ್ಮ ಸಂತೋಷ್ ಪಿ ಕಡಬ. ಮೊದಲನೆಯದಾಗಿ ಈ ಚಿತ್ರದ ಶೀರ್ಷಿಕೆ ಗೀತೆ. ಪ್ರೇಮದ ಉತ್ತುಂಗವನ್ನು ಸಾರುವ ಈ ಗೀತೆಗೆ ಧ್ವನಿಯಾದವರು ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯ ಮತ್ತು ಚಂದಿಕಾ ಗುರುರಾಜ್. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದ ಈ ಗೀತೆಯ ಅದ್ಭುತ ಸೃಷ್ಟಿ ಎಂದಿಗೂ ಎವರ್ಗ್ರೀನ್.

ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದ ಆ ಸುಂದರ ಮಲೆನಾಡಿನ ಸೊಬಗು ಹಸಿರಿನ ನಡುವೆ ವಿಹರಿಸುವ ಅನುಭವಗಳನ್ನು ನೀಡುವ ಗೀತೆ.

ಮನಸ್ಸಿನಲ್ಲಿ ಅಡಗಿರುವ ನೋವು ಮತ್ತು ಹಂಬಲವನ್ನು ಕೋಗಿಲೆಯ ಜೊತೆ ಹಂಚಿಕೊಳ್ಳುವ ಈ ಗೀತೆ ಅದೆಷ್ಟು ಆಪ್ತವಾಗಿದೆ ಅಲ್ವಾ? ಎಸ್ ಪಿ ಬಿ ಅವರ ಭಾವಪೂರ್ಣ ಧ್ವನಿಯಲ್ಲಿ ಮೂಡಿಬಂದಿರುವ ಒಂದು ಗೀತೆ ಇದೀಗ ನಿಮಗಾಗಿ.

ಅರಿವಾದಾಗ ಮನದಲ್ಲಿ ಮೂಡುವ ಸಂಭ್ರಮವೇ ಬೇರೆ. ಮಂಜುಳಾ ಗುರುರಾಜ್ ಮತ್ತು ಎಸ್ ಬಿ ಪಿ ಅವರ ಜುಗಲ್ಬಂದಿಯಲ್ಲಿ ಮೂಡಿಬಂದ ಈ ಗೀತೆ ಇಂದಿಗೂ ಪ್ರೇಮಿಗಳಿಗೆ ಅಚ್ಚುಮೆಚ್ಚು.

ಬದುಕು ಯಾವಾಗಲೂ ಅಂದುಕೊಂಡಂತೆ ಇರುವುದಿಲ್ಲ. ವಿಧಿಯ ಆಟದ ಮುಂದೆ ಮನುಷ್ಯ ಅಸಹಾಯಕನಾದಾಗ ಹೊರಹೊಮ್ಮುವ ವಿಷಾದದ ಗೀತೆ ಇದು. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಹಾಡು ಇಂದಿಗೂ ಕರುಳನ್ನು ಹಿಂಡುವಂತಿದೆ.

0: ಈ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಸ್ವಲ್ಪ ಜೋಶ್ ಬೇಕಲ್ವೇ? ಇದೀಗ ಕೊನೆಯ ಗೀತೆ ಎಸ್ ಪಿ ಬಿ ಅವರ ಅದ್ಭುತ ಎನರ್ಜಿಯೊಂದಿಗೆ ಮೂಡಿ ಬಂದಿರುವ ಈ ಡ್ಯಾನ್ಸ್ ಗೀತೆ ನಿಮ್ಮ ನಿಮ್ಮ ಪಾದಗಳಿಗೆ ತಂತಾನೆ ಹೆಜ್ಜೆ ಹಾಕುವಂತಿದೆ.
1: ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್, ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್.

ಇಲ್ಲಿಯವರೆಗೆ ಚೈತ್ರದ ಗಾಳಿ ಬೀಸುವಾಗ ಮನಸ್ಸಿಗೆ ಎಷ್ಟು ಹಿತವೋ ಅಷ್ಟೇ ಹಿತ ನೀಡುವ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಮತ್ತೊಮ್ಮೆ ಇಂತಹದೇ ಸುಂದರ ನೆನಪುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಮಸ್ಕಾರ, ನಾನು ಶ್ರೇಯಾ ಮಿಂಚಿನಡ್ಕ. ನಮ್ಮ ಬಾಲ್ಯದ ಪ್ರಮುಖ ಘಟ್ಟವೇ ಸಂಜೆಯ ಸಮಯದ ಭಜನೆ. ಮಕ್ಕಳು ಮನೆಯವರೆಲ್ಲ ಒಟ್ಟಿಗೆ ಕುಳಿತು ಭಜನೆ ಮಾಡುತ್ತಾ ಸಾಯಂಕಾಲ ಹಾಗೆಯೇ ಕಳೆದು ಹೋಗ್ತಿತ್ತು. ಆದರೆ ಇಂದಿನ ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಇದೆಲ್ಲದರಿಂದ ನಾವು ಮರೆಯಾಗುತ್ತಿರುವ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದ ಜೊತೆಗೆ ಮತ್ತೆ ನಮ್ಮನ್ನ ಮಕ್ಕಳನ್ನ ಹಳೆಯ ಸಂಸ್ಕೃತಿಯ ಕಡೆಗೆ, ಆನ್ಲೈನ್ ಭಜನೆಯ ಕಡೆಗೆ ಕರೆದುಕೊಂಡು ಹೋಗ್ತಿರುವ ವಿಶೇಷ ವ್ಯಕ್ತಿ ಶ್ರೀಮತಿ ಮಂಗಳಾ ಜೋಶಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನ ಈ ರೀತಿಯೂ ಕೂಡ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ, ಬನ್ನಿ. ಮೇಡಮ್, ಈಗ ನಿಮ್ಮ ಆನ್ಲೈನ್ ಭಜನೆಯ ಬಗ್ಗೆ ಮಾಹಿತಿ ಕೊಡ್ಬೋದ ನಮಗೆ?
1: ಮಕ್ಕಳು ಮತ್ತೆ ಹಳ್ಳಿ ಹೆಂಗಸರು ಈಗೆಲ್ಲ, ಈಗ ಈ ವ್ಯವಸ್ಥೆ ಏನಾಗಿದೆ, ಎಲ್ಲ ಟಿವಿ ಮುಂದೆ ಧಾರಾವಾಹಿ ನೋಡುದು, ಅದು ಮಾಡುದು, ಸುಮ್ಮನೆ ಈಗ ಮುಸ್ಸಂಜೆ ಹೊತ್ತು ಹೇಳ್ಕೊಂಡು ಹೇಳ್ತರು. ನಾವು ಸಣ್ಣಿರ್ತಿಂದ ಮುಸ್ಸಂಜೆಗೆ ಭಜನೆ ಮತ್ತು ಬಾಯಿಪಾಠ ಮಾಡ್ಲೇಬೇಕು. ನಮ್ಮ ಸಣ್ಣಿರ್ತಿಂದನೂ ನಮಗೆ ಬೆಳೆದುಕೊಂಡ ಬಂದ ಪದ್ಧತಿ ಅದು. ಹಾಗೆ ನಮ್ಗೆ ಈಗ ಇಷ್ಟು ವರ್ಷ ನಮಗೆ ಊರೂರು ತಿರುಗಿ ಇದು ಅದು ಎಲ್ಲ ಕಳೆದು ಹೋದಾಗಿತ್ತು. ಮತ್ತೆ ಮೊನ್ನೆ ನನಗೆ ಏನಾಯ್ತು, ಈಗ 2 ವರ್ಷದ ಹಿಂದೆ ನನ್ನ ಅಕ್ಕನ ಮನೆಗೆ ಹೋದಾಗ ಅವರಿಗೆ ಎಲ್ಲೋ ಏನೋ ಒಂದು ವೈಯಕ್ತಿಕ ಕಾರಣದಿಂದ ಅವರಿಗೆಲ್ಲೂ ಹೊರಗೆ ಹೋಗಲೇ ಹಿಡಿತಿಲ್ಲ. ಆವಾಗ ನಾವೆಂತ ಮಾಡಿದ್ವಿ, ನಾವೇ ಸೇರ್ಕೊಂಡು ಒಂದು ನಿತ್ಯ ಭಜನೆ ಹೇಳಿ ಮಾಡುವ. ಈಗ ಇಲ್ಲಿ ಈ ತರದ್ದೆಲ್ಲ ಇಷ್ಟು ವೈಜ್ಞಾನಿಕ ಮುಂದುವರೆದ್ದು, ನಾವು ಈ ಮೊಬೈಲ್ ಅಲ್ಲಿ ಆ ತರದ್ ಒಂದು ಆನ್ ಮಾಡಿಕೊಂಡು ಶುರು ಮಾಡುವ ಹೇಳಿ ಮಾಡದ್ದು ಫಸ್ಟಿಗೆ. ಮತ್ತೆ ಅವ್ರ ಮಗ ಎಲ್ಲ ನಮಗೆ ಸೆಟ್ ಮಾಡಿಕೊಟ್ಟ. ಈಗ ನಮ್ದು 2 ವರ್ಷ ನಿರಂತರ ಭಜನೆ ಆಗ್ತಾ ಇದ್ದು 7:30 to 8:00 ಎಲ್ಲ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡ್ತಿವಿಲ್ಲ. 7:30 ಅಂದ್ರೆ 7:30 ನಂಗಳದ್ದು ಅಲ್ಲ ಟೈಮ್, ಒಬ್ರಲ್ದೆ ಇದ್ರೆ ಒಬ್ರು ಕಾಲ್ ಮಾಡ್ತಾ ನಾವೆಲ್ಲ ಜಾಯಿನ್ ಆದ್ರೆ ಆತು. ಮತ್ತೆ ಮೇನ್ ಎಂತ ಆಗ್ತಾ ಇದ್ದು ಅಂದ್ರೆ, ಈಗ ನಾವು ಜಾಯಿನ್ ಆಗ್ತಿವಲ್ಲ, ನಂಗೆ ಅವ್ರವ್ರ ಮನೇಲಿ ಸಣ್ಣ ಸಣ್ಣ ಮಕ್ಕೋವರೆಗೂ ಜಾಯಿನ್ ಆಗ್ತಾವ ಕೊನು. ಹಾ, ಎಲ್ಲರೂ ಒಂದು ಮನೇಲಿ ಎಲ್ಲ, ಓ ಇವರದ್ದು ಒಂದು, ನಾವು ಎಲ್ಲರಿಗೂ ಈಗ ಮೊಬೈಲ್ ಅಲ್ಲಿ ಹೇಳುದು ಅಂದ್ರೆ ಎಲ್ಲ ಖುಷಿ. ಆ ಮಕ್ಕನು ಎಷ್ಟು ಇಂಟ್ರೆಸ್ಟ್ ನಿಂದ ಜಾಯಿನ್ ಆಗ್ತಾ ಇದ್ದು ಅಂದ್ರೆ ಅದು ತುಂಬಾ ಖುಷಿ. ಮತ್ತೆ ಈಗ ನಮ್ದು ನಾವೀಗ ಈ ತರ ಮಾಡೋದ್ ನೋಡಿ ನಮ್ಮ ಪ್ರೇರಣೆ ತಕೊಂಡು 3-4 ಜನ ಹಾಗೆ ನಾವು ಹೀಗೆ ಮಾಡ್ತೋ. ವಾರದಲ್ಲಿ ಎರಡು ದಿವಸ ಅಂತೂ ಮಾಡ್ತೋ. ಮತ್ತೆ 5 ದಿವಸ ಇದ್ದಾಗ ನಿಮ್ಮಲ್ಲಿ ಕೂಡ್ತೋ, ಆ ತರ ಹೇಳಿ ಮಾಡ್ಕೊಂಡಿದ್ದ. ಹಾಗಾಗಿ ಅದೆಲ್ಲ ತುಂಬಾ ಖುಷಿ ಆಗ್ತಾ ಇದ್ದು ನಂಗೆ. ನಮ್ಮಲ್ಲಿ ವಾರದಲ್ಲಿ 7 ದಿವಸ ಎಲ್ಲ ದಿವಸ ನಾವು ಸೋಮವಾರ ಈಶ್ವರನ ಭಜನೆ, ಮಂಗಳವಾರ ದೇವಿದು, ಮಂಗಳವಾರ ದೇವಿದು, ಬುಧವಾರ ಕೃಷ್ಣಂದು, ಗುರುವಾರ ಗುರುವಿದು, ಶುಕ್ರವಾರ ದೇವಿದು, ಶನಿವಾರ ಆಂಜನೇಯಂದು, ಆದಿತ್ವಾರ ಸೂರ್ಯ ದೇವರು, ಅದೆಲ್ಲ ಇದ್ದು ಅದ್ರ ಒಟ್ಟಿಗೆ ಬೇರೆದು. ಹಾಗೆ ಒಂದೊಂದು ದಿನ ಅವಾವ ದಿವಸದ ಅವಾವ ದೇವ್ರಿ ಆ ತರ ಭಜನೆ ಮಾಡೋದು.
0: ನೀವು ನಡೆಸ್ತಾ ಇರುವಂತಹ ಆನ್ಲೈನ್ ಭಜನೆಯ ಬಗ್ಗೆ ಅಂದ್ರೆ, ನೀವು ಎಕ್ಸ್ಪೆಷಲಿ ಮಕ್ಕಳನ್ನ ಫೋಕಸ್ ಮಾಡ್ತಿದ್ದೀರಾ, ಇಲ್ಲಿ ಮಕ್ಕಳಿಂದ ನಿಮ್ಗೆ ರೆಸ್ಪಾನ್ಸ್ ಹೇಗಿದೆ?
1: ಈಗ ಮಕ್ಕಳ ಕಡೆಯಿಂದ ಭಜನೆಗೂ ಎಲ್ಲ ಮಕ್ಕಳು ಬರ್ತಾ. ಹಾಗೆ ಮತ್ತೆ ಈ ಶ್ಲೋಕದ್ದು ಏನಂದ್ರೆ, ನನಗೆ ಒಮ್ಮೆ ಹೀಗೆ ಕಂಡ್ತು, ಎಲ್ಲ ಭಗವದ್ಗೀತೆ ಶ್ಲೋಕ ಇದು ಎಲ್ಲ ಹೇಳ್ತವಲ್ಲ, ಆದ್ರೆ ನಮಗೆ ನಿತ್ಯ ಮಕ್ಕಳು ಬೆಳಗ್ಗೆ ಎದ್ದ ಕೂಡ್ಲೆ ಅವ್ರ ಕರಾಗ್ರೆ ವಸತಿ ಲಕ್ಷ್ಮಿ ಅದೆಲ್ಲ ನಮ್ಮದು. ಈಗ ಸ್ನಾನಕ್ಕೆ ಹೋದ ಕೂಡ್ಲೆಯ ಗಂಗೆ ಚಯಮುನೆ ಚೈವ, ಮತ್ತೆ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಈ ತುಳಸಿ ಮುನ್ನಿತ್ ನಮಸ್ ತುಳಸಿ ಕಲ್ಯಾಣಿ, ಮತ್ತೆ ಕೃಷ್ಣ ಮುನ್ನಿತ್ಕೊಂಡು ಆದಿದೇವ ನಮಸ್ತುಭ್ಯಂ, ನಮಗೆ ಆ ತರದ್ದೆಲ್ಲ ಮಕ್ಕಳಿಗೆ ಒಂದು ಬಂದ್ರೆ ಮಕ್ಕಳು ಕಣ್ಣು ಮುಚ್ಚಿಕೊಂಡು ದೇವ್ರ ಮುಂದೆ ಹೇಳುವಷ್ಟು ಶ್ಲೋಕ ನಾವು ಕಲಿಸ್ಕೊಟ್ರೆ ಮಕ್ಕಳಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಬಂತು. ಮತ್ತೆ ಕಾನ್ಫಿಡೆನ್ಸ್ ಬಂದದ್ದು ಒಂದೇ ಅಲ್ಲ, ಅವರಿಗೆ ಮೆಮೊರಿ ಪವರ್ ಹೆಚ್ಚಾಗುದು, ಮತ್ತೆ ಉಚ್ಚಾರದಲ್ಲಿ ಒಳ್ಳೆ ಉಚ್ಚಾರ.
0: ಈಗ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿರುವಂತದ್ದೇ ಉಚ್ಚಾರಣೆಯ ದೋಷ, ಇದಕ್ಕೆ ಈ ಭಜನೆ ತರಗತಿಗಳು ಹೇಗೆ ಸಹಾಯ ಮಾಡ್ತದೆ ಅನ್ನೋದು ಮುಂದಿನ ಪ್ರಶ್ನೆ.
1: ಇಂಗ್ಲಿಷ್ ಎಲ್ಲ ಅಮೇರಿಕನ್ ಇಂಗ್ಲಿಷ್ ಇದು ಹೇಳುದು ಈಗ ಆ ತರ ತುಂಬಾ ಕಾಣಿಸ್ತಾ ಇದ್ದು, ಆಡುಭಾಷೆಯನ್ನ ಮರ್ತಾ ಹೋಗ್ತಾ ಇದ್ದು. ಹಾಗೆ ಈ ತರ ನಾವು ಈಗ ಮಕ್ಕಳಿಗೆ ಏನು ದೂರದಲ್ಲ, ನಾವು ತಂದೆ ತಾಯಿ ಸರಿ ಮಾಡಿ ಮಕ್ಕಳಿಗೆ ಡೈರೆಕ್ಷನ್ ಕೊಟ್ಟರು, ಮಕ್ಕಳು ಬಂದೇ ಬರ್ತಾ, ನಾನೇ ಅದಕ್ಕೆ ನಿದರ್ಶನ. ನಾನು ಯಾಕೆಂದ್ರೆ ಈಗ ಮಕ್ಕಳಿಗೆ ನಾನು ಈಗ ಹೇಳ್ತಾ ಇದ್ದದ್ದ ಶ್ಲೋಕ ಕ್ಲಾಸು, ಆ ಮಕ್ಕಳಿಗೆ ಒಂದು ದಿವಸ ನಾನು ಶ್ಲೋಕ ಕಲಿಸ್ಬಿಡ್ತೇನೆ ಅಂದ್ರೆ ಏನೋ ತಿಳ್ಕೊಳ್ತರು, ಅಯ್ಯೋ ನಾಳೆ ಒಪ್ಪದಿಲ್ಲ ಆ ಶ್ಲೋಕ ಕ್ಲಾಸಿಗೆ ಹೇಳಿ ಆ ತರ ಹೇಳಿ ತಿಳ್ಕೊಳ್ತರು. ಹಾಗಾಗಿ ಅವರಿಗೂ ಅಷ್ಟು ಇಂಟ್ರೆಸ್ಟು. ಮತ್ತೆ ನಾನೀಗ ಏನ್ ಮಾಡ್ತೆ, ಒಂದು 20 ನಿಮಿಷ ಶ್ಲೋಕ ಕ್ಲಾಸು, ಮತ್ತೊಂದು 10 ನಿಮಿಷ ಜನರಲ್ ನಾಲೆಜು, ಅವರಿಗೆ ಎರಡು ನಾವು ಹಾ ಎರಡು ಉಪಯೋಗ ಆಗುವಂತದ್ದು. ಮತ್ತೆ ತಂದೆ ತಾಯಿಯಿಂದ ನಾವೀಗ ಚಂದ ಮಾಡಿ ಕಲಿಸಿ ಇದು ಮಾಡಿ ಮಾಡಿದ್ರೆ ಅವರಿಗೆಲ್ಲ ಇಂಟ್ರೆಸ್ಟ್ ನಿಂದ ಕೂತ್ಕೊಳ್ತೋ, ಬೇಜಾರು ಹೇಳೇ ಬರ್ತಿಲ್ಲ, ಹಾಗೆ ಇದ್ರ ಮಾಡ್ಕೊಳ್ತಾ. ಹಾಗಾಗಿ ಅದು ಎರಡು ನನಗೆ ತುಂಬಾ ಖುಷಿ ಕೊಡ್ತಾ ಇದ್ದ ವಿಷಯನೇ. ಮತ್ತೆ ಹೀಗೆ ಮುಂದುವರಿಸ, ನಾಲ್ಕು ಜನ ಮಕ್ಕಳು ಸೇರ್ಕೊಂಡು ಮಾಡೋ ಹೇಳ್ಕೊಂಡು ತುಂಬಾ ಪ್ರಯತ್ನ ಮಾಡ್ತೆ, ಮತ್ತೆ ಮಾಡುವಂತ ತಾಕತ್ತಿದ್ದು ನನಗೆ ಮಾಡೇ ಮಾಡ್ತೆ. ಹಾಗೆ
0: ನೀವು ಈ ಆನ್ಲೈನ್ ಭಜನೆಯನ್ನು ನಡೆಸಿಕೊಂಡು ಬರ್ತಾ ಇರೋದು ಎಷ್ಟು ವರ್ಷ ಆಯ್ತು?
1: ಈಗ ಭಜನೆ, ನಿತ್ಯ ಭಜನೆ ನಾನು ಶುರು ಮಾಡಿ ಇದು ಮೂರನೇ ವರ್ಷ. ಮೂರನೇ ವರ್ಷ ಒಂದು ದಿವ್ಸನು ನಾವು ಇಲ್ಲೇ ಹೇಳಿ ಮಾಡಿದ್ವಿಲ್ಲ. ನಾವೀಗ ಒಬ್ರ ಒಬ್ರಿಲ್ದೇ ಇದ್ರೆ ಇನ್ನೊಬ್ರು ಜಾಯ್ನ್ ಆಗ್ತಾ, ಒಟ್ಟು ನಾವು ನಿತ್ಯ ಭಜನೆಯಲ್ಲಿ ಒಂದು ಐದಾರು ಮಂದಿ ಅಂತೂ ಇದ್ದೇ ಇರ್ತ. ಹಾಗೆ ಹಾಗೆ ಮತ್ತೆ ಶ್ಲೋಕ ಕ್ಲಾಸ್ ಶುರು ಮಾಡಿ ಈಗ ಆರು ತಿಂಗಳ ಆಯ್ತು. ಮೇ ಇಂದ ಶುರು ಮಾಡದ್ದು. ಹಾಗೆ ಅವರಿಗೆ ಶ್ಲೋಕ ಕ್ಲಾಸ್ನವರಿಗೆ ಅಂದ್ರೆ ನಾನು ವಿಡಿಯೋ ಮಾಡಿಕೊಂಡು ಹೇಳುದು, ಸಣ್ಣ ಸಣ್ಣ ಮಕ್ಕಳು ಅಲ್ದ, ಹಾಗಾಗಿ ವಿಡಿಯೋದಲ್ಲೇ ಅವರಿಗೆ ಕಲಿಸುದು. ಮತ್ತೆ ಅವರಿಗೆಲ್ಲ ನಾನು ಯಾವ ಬುಕ್ಕಿಂದ ಕಲಿಸ್ತೆ ಅಂದ್ರೆ ಶ್ಲೋಕದಲ್ಲಿ ಯಾವಾಗ್ಲೂ ಉಚ್ಚಾರ ಕರೆಕ್ಟ್ ಬರೋ, ಹಾಗಾಗಿ ಯಾವ ಬುಕ್ಕಿಂದ ಅವರಿಗೆಲ್ಲರಿಗೂ ಆ ಬುಕ್ಕೇ ತರಿಸ್ಕೊಟ್ಟದ್ದು. ನಾನು ಈ ಬುಕ್ನಲ್ಲಿ ಈ ಪೇಜ್ ನಂಬರ್ ಇಷ್ಟರೊಳಗಿದ್ದು, ನಿಂಗೆ ಆ ಪೇಜ್ ನಂಬರ್ ನೋಡ್ಕೊಂಡು ಓಪನ್ ಮಾಡಿ, ಅವಾಗ ಮಕ್ಕಳಿಗೆ ಒಳ್ಳೆ ಇಂಟ್ರೆಸ್ಟ್ ಬತ್ತು. ನಂಗು ಒಟ್ಟಿಗೆ ಚಂದ ಮಾಡಿ ಹೇಳ್ತಾ ಎರಡು ದಿವಸ ಹೇಳದ್ಮೇಲೆ ಅವಕ್ಕೋಗಿ ಬಾಯಿ ಹಾರ್ಟ್ ಬತ್ತು. ಮತ್ತೆ ಹಾಗೆ ಮಕ್ಕಳಿಗೆ ತುಂಬಾ ಶಾರ್ಪ್ ಇರ್ತ. ಹಾಗೆ ಈಗಿನ ಮಕ್ಕಳಿಗೆ ಒಳ್ಳೆ ಡೈರೆಕ್ಷನ್ ಕೊಟ್ರೆ ನಮ್ಮ ಅವರದ್ದು ಏನ್ ತೊಂದರೆ ಇಲ್ಲ, ನಮ್ಮ ತಂದೆ ತಾಯಿದೇ ಸರಿ ಮಾರ್ಗದರ್ಶನದಲ್ಲಿ ಮಕ್ಕಳು ಕರ್ಕೊಂಡು ಹೋಗೋ ಹೇಳುವುದೇ ಮೇನ್. ಈಗ ಮಕ್ಕಳಲ್ಲಿ ಬರೀ ಕಲಿಯುವುದು ಕಲಿಯುವುದು ಹೇಳುದು ಒಂದೇ, ಆದ್ರೆ ಮಕ್ಕಳ ಕಲೆ ಮೇನ್. ನಾವು ಸಣ್ಣ ಇರ್ತಾ ಮಕ್ಕಳ ಕಲೆ ಬೆಳೆಸಲೇಬೇಕು. ಮಕ್ಕಳಿಗೆ ಒಂದು ಕಲೆ ಹೇಳಿ ಬೆಳೆದು ಬಿಟ್ರೆ ಅವ್ರು ಎಲ್ಲ ಹೋದ್ರು ಬೋರ್ ಹೇಳಿ ಅವ್ರಿಗೆ ಬರೋ ವಿಷಯನೇ ಇಲ್ಲ. ಹೋ ನನಗೆ ಇದೊಂದು ಕಲೆ ಉಂಟಲ್ಲ, ನಾನು ಇದೊಂದು ಮಾಡಬಹುದಲ್ಲ ಹೇಳಿ. ಹಾಗೆ ಹಾಗಾಗಿ ಕಲೆ ಮೊದಲು ನಮಗೆ ಅಭ್ಯಾಸದಿಂದ ಕೋಟಿ ವಿದ್ಯೆಯಿಂದ ಮೇಟಿ ವಿದ್ಯೆ ಮೇಲೂ ಹೇಳಿದಾಗೆ ನಮ್ಮ ಅಭ್ಯಾಸ ಕಲೆ ಒಟ್ಟಿಗೆ ಅಭ್ಯಾಸ ಬರೋ ಹೇಳುದು ನಾನು. ಅಭ್ಯಾಸದ ಒಟ್ಟಿಗೆ ಕಲೆ ಅಲ್ಲ, ಕಲೆ ಫಸ್ಟು. ಹಾಗೆ ಹಾಗೆ ಮಾಡ್ಕೊಂಡ್ರಷ್ಟೇ ಈಗ ಕಲೆ ಬಂದ್ರೆ, ಕಲೆ ಅವ್ರ ಬೆಳಕಿಗೆ ಬಂದ್ರೆ ಅಭ್ಯಾಸ ತನ್ನಿಂದ ತಾನೇ ಬತ್ತು. ಹಾಗೆ ಅವ್ರಿಗೆ ಅವಾಗ ಬೋರ್ ಹಾಕೊಂಡು ಅಭ್ಯಾಸ ಮಾಡೋದಿಲ್ಲ, ಓ ನಾ ಇದೊಂದು ಮಾಡಿದೆ ಇನ್ನು ಓದೋ ಓದೋ ನನಗೆ ಹೇಳಿ ಕಾಣಿಸ್ತು. ಅವರಿಗಾಗೆ ಆ ತರ ಮನಸ್ಸು ಬಂದ್ ಕೂಡಲೇ ಅವರದ್ದು ಪರ್ಫೆಕ್ಟ್ ಜೀವನ ಆಗ್ತು. ಹಾಗೆ
0: ನಮಗೋಸ್ಕರ ಮತ್ತೆ ನಮ್ಮ ಕೇಳುಗರಿಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಭಜನೆಯನ್ನ ನೀವು ಹಾಡಬಹುದಾ ಅಂತ?

0: ಆನ್ಲೈನ್ ತರಗತಿಯ ಸಮಯ ಏನು ಅಂದ್ರೆ ಯಾವ ಸಮಯದಿಂದ ಯಾವ ಸಮಯದ ತನಕ ನೀವು ಕ್ಲಾಸ್ ಮಾಡ್ತೀರಾ?
1: ನನ್ನ ಕ್ಲಾಸ್ ಇದು 7:30 ನಾ ಶ್ಲೋಕ ಕ್ಲಾಸು, ಮತ್ತೆ 7:30 ಈಗ ನಿತ್ಯ ಭಜನೆಗೆ ನಾವು 18 ಸೇರಿದ್ದ, 8:30 ತನಕ ಆಗ್ತು, 7:30 to 8:30 ತನಕ ನಿತ್ಯ ಭಜನೆ ಹಾಗೆ, ಮತ್ತೆ ಲಾಸ್ಟಿಗೆ ನಾವು ಗುರುಪಾದುಕ ಶ್ಲೋಕ ಹೇಳಿ ನಮ್ಮ ರಾಘವೇಶ್ವರ ಮಠ ಭಾರತಿಯವರು ಕಲಿಸಿಕೊಟ್ಟದ್ದು, ಲಾಸ್ಟಿಗೆ ಆ ತರ ಶ್ಲೋಕದಿಂದ ಮುಕ್ತಾಯ ಮಾಡುದು.
0: ಒಂದು ದಿನದ ತರಗತಿಯಲ್ಲಿ ಎಷ್ಟು ಭಜನೆಗಳನ್ನ ನೀವು ಮಕ್ಕಳಿಗೆ ಹೇಳಿಕೊಡ್ತಿದ್ದೀರಿ?
1: ಒಂದು ಕ್ಲಾಸಲ್ಲಿ ಈಗ 18 ಇದ್ವಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಭಜನೆ. ಈಗ ಎಲ್ಲ ಈಗ ನಂದ ಈಗ ಭಜನೆ, ಈಗ ಲೆಕ್ಕದಂತೆ ಈ ಮಂಗಳ ಗೌರಿ ನಮ್ದಾದ ಕೂಡಲೇ ಇನ್ನೊಬ್ಬರ ಭಜನೆ, ನಾವು ಅವಾಗ ಮ್ಯೂಟ್ ಮಾಡ್ಕೊಳ್ಳೋದು ಅವ್ರ ಭಜನೆ ಹಾಗೆ. ಹಾ, ಹಾಗೆ ಎಲ್ಲರಿಗೂ ಅವಕಾಶ ಇದ್ದು.
0: ನಿಮ್ಮ ಕಡೆಯಿಂದ ಇವಾಗ ಮುಂದಿನ ದಿನಗಳಲ್ಲಿ ಆನ್ಲೈನ್ ಭಜನೆಯನ್ನ ಶುರು ಮಾಡ್ಬೇಕು ಅಂತ ಇರುವವರಿಗೆ ಏನಾದ್ರೂ ಸಲಹೆಗಳನ್ನ ಕೊಡುವುದಾದ್ರೆ ಏನು?
1: ಅಲ್ಲ, ಇನ್ನಷ್ಟು ಜನ ಸೇರುದಕ್ಕಿಂತ ಕೊನೆ ಒಂದು ಗ್ರೂಪ್ ಮಾಡ್ಕೊಳ್ಳಿ ಹೇಳುದು, ನಾವು ಅವ್ರವ್ರೇ ಅವ್ರವ್ರೆ ಅವರದ್ದಲ್ಲೇ ಇದ್ದಲ್ಲಿ ಅದು ಮತ್ತು ಒಳ್ಳೇದು, ನಾವು ಪ್ರಸಾರ ಮಾಡಿದಷ್ಟು ಅದು ಒಳ್ಳೇದು. ನಮ್ಮ ಗ್ರೂಪಿಗೆ ಬಂದ್ಕೊಂಡು ಅವರಿಗೆ ಏನು ಅವಕಾಶ, ಈಗ ಇಷ್ಟು ಮಂದಿ ಆದ್ರೆ ಎಲ್ಲರಿಗೂ 8:30 ನಂತರ ಎಲ್ಲರಿಗೂ ಬಿಸಿ ಆಗ್ತಾ ಊಟಕ್ಕೆ ಇದು, ಹಾಗಾಗಿ ಅವ್ರವ್ರೆ ಅದು ಒಂದು ಗ್ರೂಪ್ ಮಾಡ್ಕೊಳ್ಳಿ ಹೇಳಿ ನಾನು ಹೇಳದ್ದು. ಈಗ 2 ಜನ ಆತರ ಮಾಡಿ ಗ್ರೂಪ್ ಮಾಡಿದ್ದ, ಅದ್ ಕೇಳಿ ಖುಷಿ ಆಗ್ತದೆ. ಹಾಗೆ ಒಮ್ಮೆ ಗ್ರೂಪ್ ಅಲ್ಲಿ ಬಂದ್ರೆ ಅವ್ರಾಗೆ ಮಾಡಿದ್ರು, ಹಾ ನಮ್ಮಿಂದ ಇನ್ಫ್ಲೂಯನ್ಸ್ ಆಗಿದ್ರೆ ಒಳ್ಳೇದು. ಅವರೇ ಹಾಗೆ ಒಂದು ಗ್ರೂಪ್ ಮಾಡಿ ಅಂದ್ರೆ ನಮ್ಮ ಒಟ್ಟಿಗೆ ಸೇರಿದ್ದು ಅವರು, ಮತ್ತೆ ಒಂದೇ ಸಲ ನಾನು ವಾರದಲ್ಲಿ 2 ಮಾಡ್ತೆ ಅವಾಗ ಹೇಗಾಗ್ತು ನೋಡು, ಹೇಗೆ ಹಾಗೆ ಹೇಳದ್ದು. ನಾವು ನಮ್ಮ ಒಟ್ಟಿಗೆ ಸೇರಿದವರಿಗೆ ಅರುವ, ನೀವು ಒಂದು ಗ್ರೂಪ್ ಮಾಡಿ, ವಾರದಲ್ಲಿ 2 ಮಾಡಿ, ಮತ್ತೆ 5 ಇಲ್ಲೇ ಗ್ರೂಪಿಗೆ ಬನ್ನಿ, ಅವಾಗ ನಿಮ್ಗೆ ಒಳ್ಳೆ ತಿಳಿತಲ್ದ ಈ ಗ್ರೂಪ್ ಅಲ್ಲಿ ಹೇಗೆ ಮಾಡುದು ಹೇಳಿ ಹೇಳ್ಕೊಂಡು ಹೇಳದ್ದು ನಾವು ಹಾಗೆ. ಈಗ ಟೈಮ್ ಇಲ್ಲ ಹೇಳ್ಕೊಂಡು ಅದೆಲ್ಲ ಹಿಂದೇಟ್ ಆಗ್ತಾ ಇದ್ದು, ಆದ್ರೆ ಈಗ ಆ ಟೈಮ್ ಅಲ್ಲಿ ಬೇರೆ ಏನಾದ್ರೂ ಮಾಡ್ಕೊಳ್ಳೋದು. ಆದ್ರೆ ಈ ಮಾರ್ಗಕ್ಕೆ ಬಂದ್ರೆ ಎಲ್ಲರಿಗೂ ಇದೇ ಒಳ್ಳೇದು, ಆ ಟಿವಿ ಮುಂದೆ ಕೂತ್ಕೊಳ್ಳೋದಕ್ಕಿಂತ ಇದೇ ಒಳ್ಳೇದು ಹೇಳಿ ತುಂಬಾ ಮಂದಿಗೆ ಅನಿಸಿದ್ದು. ಹಾ, ಮೈಂಡ್ ರಿಲ್ಯಾಕ್ಸಿಂಗ್ಗೆ ಮನಶಾಂತಿಗೆ, ಮತ್ತೆ ಆ ಮನೆ ಪಾಸಿಟಿವ್ ಎನರ್ಜಿಗೆ ಎಲ್ಲ ತುಂಬಾ ಒಳ್ಳೇದು ಅದು. ಹಾಗೆ
2: ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀರಿ, 2 ಒಂದು ದಿನ ಕೂಡ ರಜೆ ಇಲ್ಲದೆ ಕೂಡ ನಿಮ್ಮಿಂದ ಹಲವಾರು ಜನರಿಗೆ ಇನ್ಫ್ಲೂಯೆನ್ಸ್ ಆಗ್ಬೇಕಿದು ಮುಂದುವರಿಲಿ ಅಂತ ನಮ್ಮ ಕಡೆಯಿಂದ ಒಂದು ಹಾರೈಕೆ.
1: ಧನ್ಯವಾದಗಳು.
0: ಮಾನಸಿಕ ನೆಮ್ಮದಿ ಇಲ್ಲ ಅಂದು ಕೊರಗುವ ಬದಲು ಈ ರೀತಿಯಲ್ಲಿ ನಮ್ಮ ಮನಸ್ಸಿನ ನೆಮ್ಮದಿಯನ್ನ ಕಂಡುಕೊಂಡು ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿದ್ರೆ ಉತ್ತಮ ಅಲ್ವಾ? ಯೋಚನೆ ಮಾಡಿ. ಧನ್ಯವಾದಗಳು.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು

ಮುಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್.

ಇದೀಗ ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಹಾಡಿರುವ ಗೀತೆ.

ಮನೋಹರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

0: ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.
1: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ

ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.

ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕೆಎಸ್.

ಸಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಇದೀಗ ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ.

ಮನೋಹರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

0: ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.
1: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
1: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
5: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಗುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು,
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ, ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
11: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
12: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಕ್ಲಿಕ್ಕೇನೊಂದುಲ್ಲರು ರೇಡಿಯೋ ನಿನಾದ 90.4 FM.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನಲ್ಮೆಯ ಕೆಳಗ ಮಿತ್ರರಿಗೆ ಆತ್ಮೀಯ ನಮಸ್ಕಾರ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನವೆಂಬರ್ ತಿಂಗಳು ಅಂದರೆ ಕನ್ನಡದ ಹಬ್ಬ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಪರಂಪರೆ ಕುರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದು ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ನಮ್ಮೊಂದಿಗೆ ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು. ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು ಓರ್ವ ಸೂಕ್ಷ್ಮ ಸಂವೇದನೆಯುಳ್ಳ ಕನ್ನಡದ ಕತೆಗಾರ, ಅಪರೂಪದ ಒಳನೋಟಗಳುಳ್ಳ ವಿಮರ್ಶಕರೆಂದೇ ಅವರು ಪ್ರಸಿದ್ಧರು. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಪ್ರಬಂಧ ಮಂಡನೆ ಮಾಡಿರುವ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಯೋಜಿಸಿದ ಸಮಾವೇಶದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದವರು. ಅವರೊಂದಿಗೆ ಈಗ ನಾವು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಎಲ್ಲ ಕನ್ನಡ ಕೇಳುಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ.
1: ಸರಿಗ, ಮೊದಲನೇದಾಗಿ ಕನ್ನಡದ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಮಾತನಾಡುವುದಾದ್ರೆ.
2: ಈ ಸಂದರ್ಭದಲ್ಲಿ ಕನ್ನಡದ ಸ್ಥಿತಿಗತಿ ಎಲ್ಲಾ ಕಾಲದಲ್ಲಿ ಇದ್ದ ಹಾಗೆ ಇದೆ. ಸುಮಾರು 2000 ವರ್ಷಗಳ ನಮ್ಮ ಕನ್ನಡ ಇತಿಹಾಸವನ್ನು ಗಮನಿಸಿದರೆ ಅದು ಅನೇಕ ಬಿಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಬಂದಿರುವಂಥದ್ದು.
1: ಹೌದು,
2: ಎದುರಿಸಿ ಅದು ಸದೃಢವಾಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಕವಿರಾಜ ಮಾರ್ಗ ಕೃತಿ ಬಂದ ಮೇಲೆ ಚಂಪು ಅನ್ನುವಂಥ ಒಂದು ಸಾಹಿತ್ಯ ಹುಟ್ಟುಕೊಳ್ತು. ಆಮೇಲೆ ವಚನ ಅನ್ನುವಂಥ ಸಾಹಿತ್ಯ ಹುಟ್ಟುಕೊಳ್ತು, ಕೀರ್ತನ ಸಾಹಿತ್ಯ ಹುಟ್ಟುಕೊಳ್ತು, ಷಟ್ಪದಿ ಸಾಹಿತ್ಯ ಹುಟ್ಟುಕೊಳ್ತು, ರಗಳೆ ಸಾಹಿತ್ಯ ಹುಟ್ಟುಕೊಳ್ತು, ಸ್ವರವಚನ ಹುಟ್ಟುಕೊಳ್ತು, ತತ್ವಪದಗಳು ಹುಟ್ಟುಕೊಳ್ತು, ನಾಟಕ ಸಾಹಿತ್ಯ ಹುಟ್ಟುಕೊಳ್ತು. ಆಮೇಲೆ ಹೊಸಗನ್ನಡದ ಸಂದರ್ಭದಲ್ಲಿ ಒಂದು ದೊಡ್ಡ ಚಳುವಳಿ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ಇವತ್ತಿಗೂ ಕೂಡ ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ, ಜನರು ಅದನ್ನ ಓದ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಇದು ಸಮಸ್ಯೆ ಏನು ಈ ಸಂದರ್ಭದಲ್ಲಿ ಅಂದರೆ, ಕನ್ನಡ ಭಾಷೆ ಅದು ಒಂದು ಶಿಕ್ಷಣದ ಭಾಷೆಯಾಗಿ ರೂಪುಗೊಳ್ಳದೇ ಇರುವಂಥದ್ದು.
1: ಹೌದು,
2: ಅದು ಶಿಕ್ಷಣದ ಭಾಷೆ ಆಗದೇ ಹೋದಾಗ ಅದು ತುಂಬ ಆತಂಕವನ್ನು ಎದುರಿಸಬೇಕಾಗತ್ತೆ. ಈಗ ಕರ್ನಾಟಕವನ್ನು ಗಮನಿಸಿದರೆ ಇಲ್ಲಿ ಯಥೇಚ್ಛವಾಗಿ ಇಂಗ್ಲಿಷ್ ಶಾಲೆಗಳು ಬೆಳೀತಾ ಇದೆ. ಕನ್ನಡಿಗರು ಇಂಗ್ಲಿಷ್ ಕಲಿಬೇಕು, ಇಂಗ್ಲೀಷು ಕಲಿಬಾರದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಕಲಿಸುವ ವಿಧಾನ ತುಂಬ ಏಕಮುಖವಾಗಿರುವಂಥದ್ದು. ಅಂದರೆ ಇಂಗ್ಲಿಷ್ ಶಾಲೆಗಳಿಗೆ 1 ಲಕ್ಷ ಶುಲ್ಕ ತಗೊಳ್ಳೋದು, 2 ಲಕ್ಷ ಶುಲ್ಕ ತಗೊಳ್ಳೋದು, ಮಕ್ಕಳನ್ನು ತುಂಬ ಒತ್ತಡದಲ್ಲಿಡುವಂಥದ್ದು, ಅವರ ಸಹಜತೆಯನ್ನು ನಾಶ ಮಾಡುವಂಥದ್ದು, ಒಂದು ರೀತಿಯ ಒತ್ತಡದಲ್ಲಿ ಮಕ್ಕಳನ್ನು ಬೆಳೆಸ್ತಾ ಹೋಗುವಂಥದ್ದು. ಇದರಿಂದ ಮಕ್ಕಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗುತ್ತಾ ಹೋಗ್ತಾರೆ. ಮತ್ತು ಅವರು ಒಂದು ಸಮಾಜದ ನಡುವಿನ, ಪರಿಸರದ ನಡುವಿನ, ಕುಟುಂಬದ ನಡುವಿನ ಸಂಪರ್ಕವನ್ನು ಕಳ್ಕೊಳ್ತಾ ಹೋಗ್ತಾರೆ. ಇದು ನಮ್ಮ ಅಧ್ಯಯನದಲ್ಲಿ ಮತ್ತು ವಿಸ್ತಾರವಾಗಿ ಇಂಗ್ಲಿಷ್ ಶಾಲೆಗಳನ್ನು ಅಧ್ಯಯನ ಮಾಡಿದವರು ಕೊಡುವಂಥ ಒಂದು ವರದಿ ಇದು. ಇದು ನಮ್ಮ ಬಹಳ ದೊಡ್ಡ ಸಮಸ್ಯೆ. ಇದು ಅಂದರೆ ಇಂಗ್ಲಿಷ್ ಶಾಲೆಗಳು ಬಲಗೊಳ್ತಾ ಇರುವಂಥದ್ದು, ಇಂಗ್ಲಿಷ್ ಶಾಲೆಗಳು ಬಲಗೊಂಡು ಅವು ಸ್ವಾಯತ್ತತೆಯನ್ನು ಪಡ್ಕೊಳ್ತಾ ಇರುವಂಥದ್ದು, ಆ ಸ್ವಾಯತ್ತತೆಯನ್ನು ಪಡೆದುಕೊಂಡು ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಂಥದ್ದು, ಇದು ಈಗಿನ ಬಹಳ ದೊಡ್ಡ ಸಮಸ್ಯೆ. ಮತ್ತು ಇದನ್ನು ಸಾಮಾಜಿಕೀಕರಣಗೊಳಿಸಿರುವಂಥದ್ದು. ಈ ಸಾಮಾಜಿಕೀಕರಣಗೊಳಿಸೋದು ಅಂತಂದರೆ, ಎಲ್ಲರೂ ಇದೇ ಶಾಲೆಗೆ ಬಂದರೆ ಮಾತ್ರ ನಿಮಗೆ ಭವಿಷ್ಯ ಇದೆ, ಈ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ನೀವು ಜಾಣರಾಗ್ಲಿಕ್ಕೆ ಸಾಧ್ಯ ಇದೆ, ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾನಸಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಇದು ಈ ಸಂದರ್ಭದ ಬಹಳ ದೊಡ್ಡ ಸಮಸ್ಯೆ. ಇದು ಮತ್ತು ಜಾಗತೀಕರಣದ ನಂತರ ನಾವೇನು ಮಾಡಿದ್ದೇವೆ ಅಂತಂದರೆ, ಅನೇಕ ವಿದೇಶಿ ಕಂಪನಿಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದ್ದೇವೆ.
1: ಹೌದು,
2: ಆ ಎಲ್ಲ ವಿದೇಶಿ ಕಂಪನಿಗಳಿಗೆ ಉದ್ಯೋಗಕ್ಕೆ ಬೇಕಾದ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಶಾಲೆ ಕಾಲೇಜುಗಳಲ್ಲಿ ರೂಪಿಸ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ. ಬಟ್ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಸಮಾಜವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಕುಟುಂಬದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಬದುಕುವಂಥದ್ದು ಹೇಗೆ, ಉತ್ತಮ ನಾಗರಿಕರಾಗುವಂಥದ್ದು ಹೇಗೆ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಹೇಗೆ ಅನ್ನುವಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡದೇ ಇರುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಹೀಗಾಗಿ ಕನ್ನಡ ಭಾಷೆ ಈ ಎಲ್ಲ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ, ಅದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ಕುರಿತು ನಾವು ಗಂಭೀರವಾಗಿ ಯೋಚನೆ ಮಾಡುವುದರ ಮೂಲಕ ಕನ್ನಡ ಭಾಷೆಯನ್ನು ನಾವು ಬೇರೆ ರೀತಿಯಲ್ಲಿ ಕಟ್ಟಿಕೊಳ್ಬೇಕಾದ ರೂಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮತ್ತು ನಮ್ಮದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಭಾಷೆ ಅಂದರೆ ಮಾಧ್ಯಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಮಾಧ್ಯಮ ಮಾತ್ರ ಅಲ್ಲ ಅದು, ಭಾಷೆ ಅಂದರೆ ಒಂದು ಜನಾಂಗ, ಭಾಷೆ ಅಂದರೆ ಒಂದು ಭೌಗೋಳಿಕ ಪರಿಸರ, ಒಂದು ಭಾಷೆ ಅಂದರೆ ಸಂಪನ್ಮೂಲ, ಒಂದು ಭಾಷೆ ಅಂದರೆ ಸಂಸ್ಕೃತಿ, ಒಂದು ಭಾಷೆ ಅಂದರೆ ಆ ಭಾಷೆ ಸೃಷ್ಟಿ ಮಾಡಿದ ವೈವಿಧ್ಯಮಯ ಚಿಂತನೆ. ಒಂದು ಭಾಷೆಯನ್ನು ಕುರಿತು ನೀವು ಯೋಚನೆ ಮಾಡ್ತೀರಿ ಅಂದರೆ ಈ ಎಲ್ಲ ಅಂಶಗಳನ್ನು ಕುರಿತು ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಮ್ಮ ಸಮಸ್ಯೆ ಏನಿದೆ ಅಂದರೆ ಭಾಷೆ ಕೇವಲ ಮಾಧ್ಯಮ ಅನ್ಕೊಂಡು ಅದನ್ನ ಮಾಧ್ಯಮ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಭಾಷೆಯ ಒಳಗಡೆ ಇರುವಂತ ಈ ಜನಾಂಗ, ಈ ಭೌಗೋಳಿಕ ಪರಿಸರ, ಈ ಸಂಪನ್ಮೂಲ, ಈ ಸಂಸ್ಕೃತಿಯನ್ನ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ.
1: ಹೌದು,
2: ಒಂದು ಮಾಧ್ಯಮ ಮಾಡುವುದರ ಜೊತೆಗೆ ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ಇವತ್ತ ಯೋಚನೆ ಮಾಡಬೇಕಾಗಿದೆ. ಹಾಗೆ ಯೋಚನೆ ಮಾಡಿದಾಗ ಕರ್ನಾಟಕ ಏನೊಂದು ದೊಡ್ಡ ಪರಂಪರೆಯನ್ನ ತನ್ನ ಒಡಲೊಳಗಡೆ ಇಟ್ಕೊಂಡಿದೆ, ಅದು ಇನ್ನಷ್ಟು ಸಾಕಾರಗೊಳ್ಳಲಿಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ಈ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಸಮಾಜದಲ್ಲಿ ಒಂದು ಬೇರೆಯಾದಂತಹ ಧೋರಣೆ ಇದೆ, ಅಂತಹ ಮನಸ್ಥಿತಿಯನ್ನ ಹೋಗಲಾಡಿಸುವ ಬಗ್ಗೆ ನೀವು ವಿದ್ಯಾರ್ಥಿ ಸಮೂಹಕ್ಕೆ ಏನ್ ಹೇಳ್ತೀರಿ?
2: ವಿದ್ಯಾರ್ಥಿಗಳದ್ದು ಇದರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ಪಾಪ ಅವರು ಕಲೀಲಿಕ್ಕೆ ಶಾಲೆಗೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ. ಬಟ್ ವಿದ್ಯಾರ್ಥಿಗಳನ್ನು ರೂಪಿಸಬೇಕಾಗಿರ್ತಕ್ಕಂತಹ ಒಂದು ವರ್ಗ ಇದೆ ಅಲ್ವಾ, ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಶಿಕ್ಷಣ ಸಂಸ್ಥೆಗಳು ಹೇಗೆ ರೂಪಿಸ್ತವೆ, ಅಧ್ಯಾಪಕರು ಹೇಗೆ ರೂಪಿಸ್ತಾರೆ, ಸಮಾಜದ ಹಿರಿಯರು ಹೇಗೆ ರೂಪಿಸ್ತಾರೆ, ಆಡಳಿತ ಹೇಗೆ ರೂಪಿಸುತ್ತೆ, ಅವ್ರು ಹಾಗೆ ರೂಪುಗೊಳ್ತಾ ಹೋಗ್ತಾರೆ. ಬಹಳ ಸರಳವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ಸಮಾನವಾಗಿ, ಸರಳವಾಗಿ, ಸುಲಭವಾಗಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗುವ ಹಾಗೆ ನಾವೊಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ವಿದ್ಯಾರ್ಥಿಗಳು ತಮಗೆ ತಾವೇ ಬಲಗೊಳ್ತಾ ಹೋಗ್ತಾರೆ. ನಾವು ವಿದ್ಯಾರ್ಥಿಗಳನ್ನು ಒಡೆದು ಬಿಟ್ಟಿದ್ದೇವೆ. ನಾವು ಇಂಗ್ಲಿಷ್ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಅಂತ.
1: ಹೌದು,
2: ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇದೆ, ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇಲ್ಲ. ಈಗ ನಾವು ಜಾತಿ ಅಸಮಾನತೆ ಕಾಣ್ತಾ ಇದ್ದೆವು, ಧರ್ಮದ ಅಸಮಾನತೆ ಕಾಣ್ತಾ ಇದ್ದೆವು, ವರ್ಗದ ಅಸಮಾನತೆ ಕಾಣ್ತಾ ಇದ್ದೆವು. ಬಟ್ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅಸಮಾನತೆ ಸೃಷ್ಟಿಯಾಗುತ್ತೆ. ಇಂಗ್ಲಿಷ್ ಓದುವವರದೊಂದು ವರ್ಗ, ಕನ್ನಡ ಓದುವವರದೊಂದು ವರ್ಗ. ಹೀಗಾಗಿ ವಿದ್ಯಾರ್ಥಿಗಳನ್ನು ರೂಪಿಸಬೇಕಾದವರು ವಿದ್ಯಾರ್ಥಿಗಳಿಗೆ ಒಂದು ಸಮಾನವಾದ ಶಿಕ್ಷಣ ಕೊಡುವ ಕಡೆ ನಾವು ಗಮನ ಕೊಡಬೇಕು. ನಾವು ಆ ನಿಟ್ಟಿನಲ್ಲಿ ಶಾಲೆಗಳನ್ನು, ಕಾಲೇಜುಗಳನ್ನು ರೂಪಿಸ್ಬೇಕು. ನಾವು ಅಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ವ್ಯತ್ಯಾಸ ಇರಲಾರದೆ ಎಲ್ಲರೂ ಒಂದೆಡೆ ಕುಳಿತು ಓದುವಂತಹ, ಜ್ಞಾನವನ್ನು ಹಂಚಿಕೊಳ್ಳುವಂತಹ ವಾತಾವರಣ ಸೃಷ್ಟಿ ಮಾಡಿದರೆ ಖಂಡಿತ ವಿದ್ಯಾರ್ಥಿಗಳು ಯಾವ ನೆಲದಲ್ಲಿ ಹುಟ್ಟಿರ್ತಾರೆ ಆ ನೆಲದ ಬಗ್ಗೆ ಅಭಿಮಾನ, ಪ್ರೀತಿ, ಗೌರವ ಬೆಳೆಸ್ಕೋತಾರೆ ಮತ್ತು ಅದನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದನ್ನು ನಾವು ಪಠ್ಯದಲ್ಲಿ ಕೊಡಬೇಕು. ನಾವು ನಮ್ಮ ಸಮಸ್ಯೆ ಏನಿದೆ ಅಂದರೆ ಕರ್ನಾಟಕದಲ್ಲಿ ಭಾಳ ಅತ್ಯುತ್ತಮವಾದ ಪಠ್ಯಗಳನ್ನು ರೂಪಿಸಿ ನಾವು ಮಕ್ಕಳಿಗೆ ಕೊಡದೇ ಇರುವಂಥದ್ದು. ಅದು ಮುಖ್ಯವಾಗಿ ಮಾನವಿಕಗಳಿಗೆ ಸಂಬಂಧಿಸಿದ ಹಾಗೆ ಅಂದರೆ ಸಮಾಜ ಶಿಕ್ಷಣ, ಕನ್ನಡ ಶಿಕ್ಷಣ, ಸಾಹಿತ್ಯ ಶಿಕ್ಷಣ, ಭಾಷೆ ಶಿಕ್ಷಣದಲ್ಲಿ, ಇತಿಹಾಸ ಶಿಕ್ಷಣದಲ್ಲಿ ಬರ್ತಾ ಇರುವಂಥ ಪಠ್ಯಗಳನ್ನು ನೋಡಿದರೆ ಅವಷ್ಟು ಗುಣಮಟ್ಟದಿಂದ ಕೂಡಿಲ್ಲ. ಅವು ನಿಜವಾಗಲೂ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡುವಂಥ, ಅವರೊಳಗಡೆ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಪರಿಸರದ ಬಗ್ಗೆ, ಕನ್ನಡ ಚರಿತ್ರೆಯ ಬಗ್ಗೆ, ಕನ್ನಡ ಸಂಪನ್ಮೂಲದ ಬಗ್ಗೆ ಒಂದು ದೊಡ್ಡ ಗೌರವವನ್ನು ಬೆಳೆಸುವಂಥ, ಜ್ಞಾನವನ್ನು ಬೆಳೆಸುವಂಥ, ಅವರೊಳಗಡೆ ಜಾಗೃತಿ ಮೂಡಿಸುವಂಥ ಪಠ್ಯಗಳಿಲ್ಲ. ಅದರಲ್ಲಿ ನಾವು ಅನೇಕ ಬಗೆಯ ರಾಜಕೀಯ ಒತ್ತಾಸೆಗಳಿಂದ ಗೊಂದಲವನ್ನುಂಟು ಮಾಡಿ ವಿದ್ಯಾರ್ಥಿಗಳನ್ನು ಕೂಡ ಗೊಂದಲದಲ್ಲಿ ಮುಳುಗಿಸ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲ ಸೇರಿ ವಿದ್ಯಾರ್ಥಿಗಳನ್ನು ಈ ನಿಟ್ಟಿನಲ್ಲಿ ಬಲಗೊಳಿಸುವ ಪ್ರಯತ್ನ ಮಾಡಬೇಕು.
1: ಈಗ ಆಡಳಿತ ಭಾಷೆ ಮತ್ತು ಶೈಕ್ಷಣಿಕ ಭಾಷೆಯಾಗಿ ಕನ್ನಡ, ಇದರ ಬಗ್ಗೆ ತಮ್ಮ ವಿಮರ್ಶೆ ಏನು?
2: ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲ ಕಾರಣ ಏನು ಅಂತಂದರೆ ನಮ್ಮ ಭಾರತದ ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಆರ್ಥಿಕ ಯೋಜನೆಗಳನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಒಂದು ಆದಾಯವನ್ನು ಹೆಚ್ಚು ಮಾಡಿ ಜನರ ತಲೆವರಮಾನವನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತ ಯೋಚನೆ ಮಾಡಿದರೆ ಎಲ್ಲ ವಿದೇಶಿ ಕಂಪನಿಗಳು ಅಥವಾ ಭಾರತದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿ ಕಂಪನಿಗಳು ಅವು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವು. ನಿಜವಾಗಲೂ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥವ್ರು, ಬಲಗೊಳಿಸ್ತಕ್ಕಂಥವ್ರು ಜನಗಳು. ಯಾಕಂದರೆ ಜನಗಳು ದುಡಿತಾರೆ, ಆದಾಯ ಗಳಿಸ್ತಾರೆ, ಅವರು ತೆರಿಗೆ ಕಟ್ತಾರೆ, ಅದರಿಂದ ಆರ್ಥಿಕ ಸಂಪನ್ಮೂಲ ಬೆಳೀತಾ ಹೋಗುತ್ತೆ. ಆದರೆ ಆ ಕಡೆ ನಾವು ಗಮನ ಕೊಡೋದಿಲ್ಲ. ನಾವು ಜನಸಾಮಾನ್ಯರು ರೂಪಿಸುವಂಥ ಒಂದು ಆರ್ಥಿಕತೆಯ ಕಡೆ ಯಾವತ್ತೂ ನಾವು ಗಮನನೇ ಕೊಟ್ಟಿಲ್ಲ. ನಾವು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಇವರು ತಮಗೆ ಬೇಕಾದ ರೀತಿಯಲ್ಲಿ ಒಂದು ಆರ್ಥಿಕತೆಯನ್ನು ರೂಪಿಸ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಅಂದರೆ ಈ ಆರ್ಥಿಕತೆಯಲ್ಲಿ ಬಲಾಢ್ಯರಾಗಿರ್ತಕ್ಕಂಥವ್ರು ಈ ಸಾಂಸ್ಕೃತಿಕ ಪರಿಸರದ ಮೇಲೆ, ಸಾಂಸ್ಕೃತಿಕ ಸಮಾಜದ ಮೇಲೆ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆಡಳಿತದಲ್ಲಿ ಒಂದು ಪ್ರಾದೇಶಿಕ ಭಾಷೆ ಮಾನ್ಯತೆ ಪಡೆಯೋದನ್ನು ಒಪ್ಪೋದಿಲ್ಲ ಅವರು. ಹಾಗೆ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾ ಹೋಗ್ತಾರೆ, ಶಾಲೆಗಳನ್ನು ಕಟ್ತಾ ಹೋಗ್ತಾರೆ, ಕಾಲೇಜುಗಳನ್ನು ಕಟ್ತಾ ಹೋಗ್ತಾರೆ, ಉನ್ನತ ಶಿಕ್ಷಣವನ್ನು ಕಟ್ತಾ ಹೋಗ್ತಾರೆ. ಆ ಕಟ್ತಾ ಹೋಗ್ತಕ್ಕಂಥವರೆಲ್ಲ ಪ್ರಾದೇಶಿಕ ಭಾಷೆಗೆ ಒಂದು ಸ್ಥಾನವೇ ಕೊಡೋದಿಲ್ಲ ಅವರು. ಅವಾಗ ಏನಾಗುತ್ತೆ ಅಂತಂದ್ರೆ, ಪ್ರಾದೇಶಿಕ ಭಾಷೆಗೆ ಒಂದು ಮಾನ್ಯತೆಯೇ ಬರೋದಿಲ್ಲ. ಮತ್ತೆ ಯಾರು ಈ ಆರ್ಥಿಕತೆಯನ್ನು ರೂಪಿಸ್ತಾರೆ ಅವರೇ ರಾಜಕಾರಣದ ವಾರಸುದಾರರಾಗ್ತಾರೆ, ನಮ್ಮಲ್ಲಿ ಆಡಳಿತದ ಭಾಗ ಆಗ್ತಾರೆ ಅವರು. ಹೀಗಾಗಿ ಒಂದು ಪ್ರಾದೇಶಿಕ ಭಾಷೆಗೆ ಏನು ಸ್ಥಾನಮಾನ ಸಿಗಬೇಕು, ಏನು ಮಾನ್ಯತೆ ಸಿಗಬೇಕು, ಅದು ಸಿಗೋದೇ ಇಲ್ಲ. ಯಾಕಂದ್ರೆ ಒಂದು ಆರ್ಥಿಕತೆಯನ್ನ ರೂಪಿಸ್ತಕ್ಕಂಥವ್ರು ಇದೇ ವರ್ಗ, ಅದೇ ವರ್ಗ ಏನ್ ಮಾಡ್ತಾ ಇದೆ ಅಂದ್ರೆ ಆಡಳಿತವನ್ನು ರೂಪಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅಂದ್ರೆ, ಜನಸಾಮಾನ್ಯರು ಮಾತಾಡತಕ್ಕಂಥ, ಜನಸಾಮಾನ್ಯರು ಯೋಚನೆ ಮಾಡತಕ್ಕಂಥ, ಜನಸಾಮಾನ್ಯರು ಸೃಷ್ಟಿಸ್ತಕ್ಕಂಥ ಒಂದು ಸೃಜನಶೀಲತೆ ಏನಿದೆ, ಜ್ಞಾನ ಏನಿದೆ, ಅದು ಇಲ್ಲಿ ಅವಕಾಶಕ್ಕೆ ಆಸ್ಪದವೇ ಇಲ್ಲದ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ಮೊದಲು ಬದಲಾಗಬೇಕಾದೇನು ಅಂತಂದ್ರೆ, ಏನು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥ ಒಂದು ವರ್ಗ ಇದೆ, ಆ ವರ್ಗ ಏನು ಒಂದು ಆಡಳಿತದಲ್ಲಿ ಬರ್ತಾ ಇದೆ, ಇದರ ಸ್ವರೂಪ ಬದಲಾಗಬೇಕಾಗಿದೆ. ನಿಜವಾಗಲೂ ಯಾರು ಜನಸಾಮಾನ್ಯರಿದ್ದಾರೆ, ಅತ್ಯಂತ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರು ಆಡಳಿತದ ಭಾಗ ಆಗಬೇಕಾಗಿದೆ, ಅವರು ಆರ್ಥಿಕತೆಯ ಭಾಗ ಆಗಬೇಕಾಗಿದೆ. ಇದು ನಮ್ಮ ಎಲ್ಲ ಸುಧಾರಣವಾದಿಗಳ ಬಹುದೊಡ್ಡ ಕನಸು, ಮುಖ್ಯವಾಗಿ ಗಾಂಧೀಜಿಯ ಬಹುದೊಡ್ಡ ಕನಸು. ಇದನ್ನೇ ನಾವು ಗ್ರಾಮಗಳ ಪುನರುತ್ಥಾನ, ಗ್ರಾಮಗಳ ವಿಕೇಂದ್ರೀಕರಣ, ಗ್ರಾಮಗಳ ಕೌಶಲ್ಯ ಅಭಿವೃದ್ಧಿ, ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಈ ಹಿನ್ನೆಲೆಯಲ್ಲಿ ನೀವು ಆಡಳಿತವನ್ನು ರೂಪಿಸಿದರೆ, ಆರ್ಥಿಕತೆಯನ್ನು ರೂಪಿಸಿದರೆ, ಬಹುಶಃ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬಹುದು, ಮತ್ತು ಕನ್ನಡ ಮಾತಾಡುವವರಿಗೆ ಒಂದು ಮರ್ಯಾದೆ ಗೌರವ ಬರಬಹುದು.
1: ಈಗ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಯಲ್ಲಿ ಕನ್ನಡ ಅಂದ್ರೆ ಇಂತಹ ಸಮಗ್ರ ವಿಚಾರಗಳನ್ನ ಕನ್ನಡ ಭಾಷೆಯಲ್ಲಿ ತಲುಪಿಸುವ ಬಗ್ಗೆ ಮಾತನಾಡಬಹುದು.
2: ಈಗ ನಿಮಗೆಲ್ಲ ಗೊತ್ತಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮಲ್ಲಿ ಹೆಚ್ಚು ಜನಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ಹತ್ತಿರ ಆಗ್ತಾ ಹೋಗಿರುವಂಥದ್ದು 18ನೇ ಶತಮಾನದಿಂದ. ಆ ಪೂರ್ವದಲ್ಲಿ ವಿಜ್ಞಾನವೂ ಇರಲಿಲ್ಲ, ತಂತ್ರಜ್ಞಾನವೂ ಇಲ್ಲ, ಇದ್ರೂ ಕೂಡ ಅದು ಬೇರೆ ಸ್ವರೂಪದಲ್ಲಿತ್ತು. ಅದು ಅಂದ್ರೆ ಒಂದು ಪ್ರಾದೇಶಿಕ ಭಾಷೆಯ ಮೇಲೆ ಸವಾರಿ ಮಾಡುವಷ್ಟೇನು ಅದು ಬಲಾಢ್ಯವಾಗಿರಲಿಲ್ಲ. ಆದ್ರೆ ಈಗೇನಾಗಿದೆ ಅಂದ್ರೆ, ಅದು ತಂತ್ರಜ್ಞಾನ ಮತ್ತು ವಿಜ್ಞಾನ ಅನ್ನುವಂಥದ್ದು ಬಹಳ ಪ್ರಬಲವಾಗಿ ನಮ್ಮ ಜನಜೀವನವನ್ನು ರೂಪಿಸ್ತಾ ಇರತಕ್ಕಂಥದ್ದು. ಬಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇಂಥದ್ದೇ ಭಾಷೆ ಅಂತಿಲ್ಲ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂತಹ ಈ ಜ್ಞಾನ ಶಾಖೆಗಳು ಇದೇ ಭಾಷೆಯನ್ನು ಬಳಸಬೇಕಂತ ಏನು ಹೇಳೋದಿಲ್ಲ. ಅವು ನಾವು ಯಾವ ಭಾಷೆಯಲ್ಲಿ ಅವುಗಳನ್ನು ರೂಪಿಸ್ತಾ ಹೋಗ್ತವೋ ಆ ಭಾಷೆಯಲ್ಲಿ ಏನಾಗ್ತವೆ, ರಚನೆ ಆಗ್ತಾ ಹೋಗ್ತವೆ. ಸಮಸ್ಯೆ ಏನು ಅಂದ್ರೆ, ಈ ವಿಜ್ಞಾನ ಅನ್ನೋದು ಮತ್ತು ತಂತ್ರಜ್ಞಾನ ಅನ್ನೋದು ಅದು ಹೊರಗಡೆಯಿಂದ ಬಂದಿರತಕ್ಕಂಥ ಜ್ಞಾನ ಶಾಖೆಗಳು. ಈಗ ಇಂಗ್ಲೆಂಡಿಂದ ಬಂದಿದೆ, ಅಮೆರಿಕದಿಂದ ಬಂದಿದೆ, ಜಪಾನಿಂದ ಬಂದಿದೆ, ಜರ್ಮನಿಯಿಂದ ಬಂದಿದೆ, ಕೊರಿಯಾದಿಂದ ಬಂದಿದೆ. ಹೀಗಾಗಿ ಅವೇನಾಗಿದೆ ಅಂದ್ರೆ ಆ ಭಾಷೆಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾವೆ, ಅದು ಅನಿವಾರ್ಯ ಕೂಡ ನಮಗೆ. ಆದ್ರೆ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ, ಆ ಭಾಷೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂತ ಆ ಜ್ಞಾನವನ್ನ ಬಹಳ ಸಮರ್ಥವಾಗಿ ಕನ್ನಡ ಭಾಷೆಗೆ ನಾವು ತಂದುಕೊಳ್ಬೇಕಾಗಿದೆ. ಕನ್ನಡ ಭಾಷೆಗೆ ತಂದುಕೊಂಡು ಅದನ್ನ ಕನ್ನಡಿಗರಿಗೆ ತಲುಪಿಸಬೇಕಾಗಿದೆ. ಹಾಗೆ ತಲುಪಿಸಿದಾಗ ಏನಾಗುತ್ತೆ ಅಂದ್ರೆ, ಕನ್ನಡಿಗರು ಓ ಈ ತಂತ್ರಜ್ಞಾನ ನಮ್ದೇ ಅನ್ಸ್ಲಿಕ್ಕೆ ಶುರುವಾಗುತ್ತೆ, ಅವರಿಗೆ ಈ ವಿಜ್ಞಾನ ನಮ್ದೇ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಮತ್ತು ಈ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಆದಷ್ಟು ಕನ್ನಡ ಪರಿಭಾಷೆಯ ಮೂಲಕ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಹಿಂದುಳಿದ ವರ್ಗದ ಮಕ್ಕಳಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂಥ ಮಕ್ಕಳಿಗೆ, ಸಾಮಾಜಿಕವಾಗಿ ಶೋಷಣೆ ಅಪಮಾನಕ್ಕೀಡಾಗಿರ್ತಕ್ಕಂಥ ಮಕ್ಕಳಿಗೆ ನಾವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಮ್ಮ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಯೋಚನೆ ಮಾಡಿದರೆ, ಹಾಗೆ ಕೊಡೋ ಪ್ರಯತ್ನಗಳು ಜರ್ಮನ್ ದೇಶದಲ್ಲಿ ಆಗಿದೆ, ಜಪಾನ್ ದೇಶದಲ್ಲಿ ಆಗಿದೆ, ದಕ್ಷಿಣ ಕೊರಿಯಾದಲ್ಲಿ ಆಗಿದೆ, ಚೀನಾ ದೇಶದಲ್ಲಿ ಆಗಿದೆ. ಆ ಥರದ ಪ್ರಯತ್ನಗಳನ್ನು ಮಾಡಿದಾಗ ಖಂಡಿತ ಕನ್ನಡ ಭಾಷೆ, ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥವ್ರು ನಾವು ಕೂಡ ತಂತ್ರಜ್ಞಾನದ ಒಂದು ಭಾಗ, ವಿಜ್ಞಾನದ ಒಂದು ಭಾಗ, ಅದೇನು ನಮಗೆ ದೂರ ಇಲ್ಲ ಅಂತ ಅನಿಸುತ್ತೆ. ಆ ಥರದ ಪ್ರಯತ್ನಗಳನ್ನು ನಾವೆಲ್ಲ ಮಾಡಬೇಕು.
1: ಈ ಕನ್ನಡ ಭಾಷೆಯತ್ತ ನಮ್ಮ ಯುವ ಸಮೂಹ ಹೆಚ್ಚು ಒತ್ತು ಕೊಡಬೇಕು ಅಥವಾ ಅದರ ಬಗ್ಗೆ ಒಲವನ್ನ ತೋರ್ಪಡಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನೆಲ್ಲ ಮಾಡಬಹುದು?
2: ನಾವು ಮೊದಲು ಮಾಡಬೇಕಾದದ್ದೇನು ಅಂತಂದ್ರೆ, ಕನ್ನಡ ಶಾಲೆಗಳನ್ನ ಬಲಗೊಳಿಸಬೇಕು. ಪ್ರತಿ ಹಳ್ಳಿಗಳಲ್ಲಿ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಕನ್ನಡ ಶಾಲೆಗಳನ್ನ ನಾವು ರಚನೆ ಮಾಡಬೇಕು. ಎಲ್ಲಾ ಸವಲತ್ತುಗಳು ಅಲ್ಲಿ ಕೊಡಬೇಕು.
1: ಹೌದು,
2: ತಂತ್ರಜ್ಞಾನ, ವಿಜ್ಞಾನ, ಅಂತರ್ಜಾಲ, ಪೀಠೋಪಕರಣಗಳು, ಕಟ್ಟಡಗಳು ಎಲ್ಲವೂ ಕೂಡ ನಾವು ಅವರಿಗೆ ಸಮಗ್ರವಾಗಿ ಒದಗಿಸಬೇಕು, ಬಹಳ ಮುಖ್ಯವಾಗಿ. ಮತ್ತು ಅಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಅಷ್ಟೇ ಸಮರ್ಥವಾಗಿ ಕಲಿಸ್ಬೇಕು ನಾವು. ಅವಾಗ ಏನಾಗ್ತಾರೆ ಅಂತಂದ್ರೆ, ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಯಾವುದೋ ಒಂದು ಇಂಗ್ಲಿಷ್ ಶಾಲೆಯನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ, ಹೆಚ್ಚು ಸವಲತ್ತುಗಳಿರತಕ್ಕಂಥ ಶಾಲೆಗಳನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ. ಹೀಗಾಗಿ ಪ್ರತಿ ಹಳ್ಳಿಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಕನ್ನಡ ಶಾಲೆಗಳನ್ನ ಸಮರ್ಥವಾಗಿ ನಾವು ಬಲಾಢ್ಯವಾಗಿ ನಾವು ಕಟ್ತಾ ಹೋದ್ರೆ, ಮತ್ತು ಅಲ್ಲಿ ಯಾರು ಶಿಕ್ಷಣ ಪರಿಣಿತರಿದ್ದಾರೆ, ಯಾರು ಒಂದು ಶಿಕ್ಷಣವನ್ನು ರೂಪಿಸಬೇಕಂತೇಳಿ ಇಚ್ಛಾಶಕ್ತಿ ಇದೆ ಅಂತವರನ್ನ ಪ್ರತಿ ಶಾಲೆಗೆ ನಿರ್ದೇಶಕರನ್ನಾಗಿಯೋ ಸಲಹೆಗಾರರನ್ನಾಗಿಯೋ ಅಥವಾ ಅಲ್ಲಿ ಅಧ್ಯಾಪಕರನ್ನಾಗಿಯೋ ನೇಮಕ ಮಾಡ್ತಾ ಹೋದಾಗ ಅವರು ಅಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಪರಿಸರವನ್ನೇ ರೂಪಿಸಿಬಿಡ್ತಾರೆ. ಈ ತರದ ಪ್ರಯತ್ನಗಳು ಆಗಿದೆ, ಗಾಂಧೀಜಿ ಈ ತರದ ಪ್ರಯತ್ನಗಳು ಮಾಡ್ತಾ ಇದ್ರು ಅವರ ಸಬರಮತಿ ಆಶ್ರಮದಲ್ಲಿ, ರವೀಂದ್ರ ಟಾಗೂರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ರು, ಈಗಲೂ ಕೂಡ ಕೆಲವರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದರ ಮೂಲಕ ನಾವು ಖಂಡಿತ ಏನೊಂದು ಯುವ ಸಮುದಾಯ ಇದೆ ಅವರನ್ನ ಸೆಳಿಬಹುದು. ನಾವು ಓ ನಾವು ಈ ಶಾಲೆಯಲ್ಲಿ ಓದಬಹುದು. ಅದು ಕಲಿಕೆ ಅಂದ್ರೆ ಕೇವಲ ಒಂದು ಪಠ್ಯವನ್ನ ದಾಟಿಸೋದಲ್ಲ, ಇಡೀ ಒಂದು ಹಳ್ಳಿಯಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ, ಅದು ಕೋಲಾಟ ಇರ್ಬೋದು, ಡಪ್ಪಿನಾಟ ಇರ್ಬೋದು, ಯಕ್ಷಗಾನ ಇರ್ಬೋದು, ಬಯಲಾಟ ಇರ್ಬಹುದು, ಹಳ್ಳಿ ಹಾಡುಗಳಿರ್ಬೋದು, ಹಳ್ಳಿಯ ಕೌಶಲ್ಯಗಳಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಕಲಿಸ್ತಾ ಹೋಗ್ಬೇಕು. ಹಾಗೆ ಕಲಿಸುವಾಗ ನೀವು ಪ್ರಾದೇಶಿಕ ಭಾಷೆಯನ್ನೇ ಬಳಸ್ಬೇಕು, ನೀವು ಬೇರೆ ಭಾಷೆಯನ್ನ ಅಲ್ಲಿ ಬಳಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ನಿಮ್ಮ ಭಾಷೆಯಲ್ಲಿ ಸೃಷ್ಟಿಯಾಗಿರುವಂತದ್ದು. ಹೀಗೆ ಒಂದು ಇಂಗ್ಲಿಷ್ ಭಾಷೆಯ ಜ್ಞಾನವನ್ನು, ಕನ್ನಡದ ಭಾಷೆಯ ಜ್ಞಾನವನ್ನು ಈ ಕನ್ನಡ ಶಾಲೆಗಳನ್ನ ಬಲಗೊಳಿಸಿ ಕೊಡ್ತಾ ಹೋದ್ರೆ ಖಂಡಿತ ಯುವ ಸಮುದಾಯ ಏನಾಗುತ್ತೆ ಅಂದ್ರೆ ಅದು ಕನ್ನಡ ಶಾಲೆಗಳಿಗೆ ಆಕರ್ಷಿತ ಆಗುತ್ತೆ, ಮತ್ತು ಕನ್ನಡದ ಬಗ್ಗೆ ಗೌರವ ಪ್ರೀತಿ ಬರುತ್ತೆ.
1: ಕೇಳುಗರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ಮಾತಾಡ್ತಾ ಇದ್ರು. ಒಂದು ವಿರಾಮದ ಬಳಿಕ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ನೀನಾದ 90.4 FM.

0: ವಿರಾಮದ ಬಳಿಕ ಮತ್ತೊಮ್ಮೆ ಎಲ್ಲ ಕೇಳುಗರಿಗೂ ಆತ್ಮೀಯವಾದ ನಮಸ್ಕಾರ. ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಎಸ್ಡಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಬೇರೆ ಭಾಷೆಗಳ ಪ್ರಭಾವದಿಂದ ನಮ್ಮ ಕನ್ನಡದ ಬಹಳ ಆಪ್ತ ಒಂದು ಪದಗಳು ಅದು ಮಾರ್ಪಾಡಾಗಿದೆ. ಅವುಗಳ ಮೂಲ ಸತ್ವವನ್ನೇ ಉಳಿಸಿಕೊಂಡು ಅದನ್ನ ಬಳಸುವ ಸಾಧ್ಯತೆ ಬಗ್ಗೆ ಸ್ವಲ್ಪ ಮಾತಾಡಬಹುದು.
1: ಇಲ್ಲ, ಇದು ಏನ್ ಗೊತ್ತಾ, ಯಾವುದೇ ಭಾಷೆ ಯಾವುದೇ ಕಾಲದಲ್ಲಿ ಶುದ್ಧವಾಗಿರಲ್ಲ. ಶುದ್ಧತೆ ಅನ್ನದೇ ಇಲ್ಲ ಭಾಷೆಗೆ. ಅದು ಏನೇನು ಹೊಸ ಹೊಸ ವಿಚಾರಗಳು ಬರುತ್ತೆ, ಹೊಸ ಹೊಸ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಸಂಶೋಧನೆಗಳಾಗುತ್ತೆ, ಪ್ರಯೋಗಗಳಾಗುತ್ತೆ, ಆ ಭಾಷೆಯನ್ನ ತನ್ನ ಭಾಷೆಯ ಜೊತೆಗೆ ಅದೇನ್ ಮಾಡುತ್ತೆ ಅಂದ್ರೆ ಸೇರಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಸೇರಿಸ್ಕೊಳ್ತಾ ಹೋಗುವುದರಿಂದ ಆ ಭಾಷೆಗೆ ನಷ್ಟ ಆಗೋದಿಲ್ಲ, ಆ ಭಾಷೆಯ ಶಬ್ದಕೋಶ ಹೆಚ್ಚಾಗ್ತಾ ಹೋಗುತ್ತೆ. ಬಹಳ ಸರಳವಾಗಿ ಹೇಳೋದಾದ್ರೆ, ಈಗ ಬಸ್ಸು ಅನ್ನುವಂತ ಒಂದು ಪದ ಇದೆ.
0: ಹೌದು,
1: ಕನ್ನಡದಲ್ಲಿ ಅದು ಪದ ಇರಲಿಲ್ಲ ಮೊದಲು. ಬಸ್ ಬಂದ ಮೇಲೆ ಅದು ಬಸ್ ಆಗಿರೋದು. ಅದು ಆಕ್ಚುಲಿ ಇಂಗ್ಲಿಷ್ ನ ಬಸ್, BUUS. ಬಟ್ ನಾವೇನ್ ಮಾಡಿದ್ವಿ, ಬಸ್ ಮಾಡಿದೀವಿ. ಈಗ ರೈಲ್ವೆ ಇರೋದನ್ನ ರೈಲು ಮಾಡಿದೀವಿ.
0: ಹೌದು,
1: ಕಾಲೇಜ್ ಅನ್ನೋದನ್ನ ಕಾಲೇಜು ಮಾಡಿದೀವಿ. ಹೀಗೆ ಈಗ ಫ್ರಿಡ್ಜ್, ಟಿವಿ, ಮೊಬೈಲ್, ಈ ಪದಗಳು ನಮ್ಗೆಲ್ಲ ಹೊಸದು. ಇವೆಲ್ಲ ಇಂಗ್ಲಿಷ್ ಪದಗಳೇ. ಆದ್ರೆ ಅದನ್ನ ಏನ್ ಮಾಡಿದೀವಿ ಅಂದ್ರೆ, ನಾವು ನಮ್ಮ ವ್ಯವಹಾರಕ್ಕಾಗಿ ನಮ್ಮ ಬದುಕಿಗಾಗಿ ಕನ್ನಡೀಕರಣಗೊಳಿಸಿಕೊಂಡಿದ್ದೇವೆ. ಇದರಿಂದ ಕನ್ನಡ ಏನು ಹಾಳಾಗೋದಿಲ್ಲ, ಕನ್ನಡಕ್ಕಿನ್ನಷ್ಟು ಏನಾಗುತ್ತೆ ಅಂದ್ರೆ ಹೊಸ ಶಬ್ದಗಳು ಸೇರ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಒಂದು ಹೊಸ ಭಾಷೆ, ಹೊಸ ಚಿಂತನೆಗಳು, ಆಲೋಚನೆಗಳು ಒಂದು ಭಾಷೆಯ ಜೊತೆಗೆ ಸೇರಿಕೊಂಡಾಗ ಆ ಭಾಷೆ ಬಲಗೊಳ್ಳುತ್ತೆ ಹೊರತು ಆ ಭಾಷೆ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕನ್ನಡ ಭಾಷೆಯೇ ಅತ್ಯುತ್ತಮ ಉದಾಹರಣೆ. ಯಾಕಂದ್ರೆ ಎಲ್ಲ ಸವಾಲುಗಳನ್ನು ಎದುರಿಸಿ ಅದು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಹಿಂಗಾಗಿ ಕನ್ನಡ ಭಾಷೆಗೆ ಜೀರ್ಣಾಗ್ನಿಯ ಗುಣ ಇದೆ.
0: ಹೌದು,
1: ಜೀರ್ಣಾಗ್ನಿಯ ಗುಣ ಯಾವ್ದಕ್ಕಿರುತ್ತೋ ಅದು ಜೀವಂತವಾಗಿರುತ್ತೆ. ನೀವು ತಿಂದು ದರಗೋದೇ ಇಲ್ಲ ಅಂದ್ರೆ ಸತ್ತು ಹೋಗ್ತೀವಿ ನಾವು ಅಲ್ವಾ. ಕನ್ನಡ ಭಾಷೆ ಕೂಡ ಹಾಗೇನೆ, ಅದು ಎಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ಅದರಲ್ಲಿ ಇರೋದ್ರಿಂದ ಕನ್ನಡಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಅದು ಹೊಸ ಹೊಸ ಭಾಷೆಯನ್ನ ತನ್ನದನ್ನಾಗಿ ಮಾಡಿಕೊಂಡು ಇನ್ನಷ್ಟು ವಿಸ್ತರಿಸಿಕೊಳ್ಳುತ್ತೆ.
0: ಕನ್ನಡ ಭಾಷೆ, ನಾಡು ನುಡಿ, ಸಂಸ್ಕೃತಿಯ ಉನ್ನತಿಗೆ ಶ್ರಮಿಸಿದ ಕನ್ನಡ ಮನಸ್ಸುಗಳಿಗೆ ಪ್ರಶಸ್ತಿ ರೂಪದಲ್ಲಿ ಅವರನ್ನ ಗುರುತಿಸಲಾಗ್ತಾ ಇದೆ. ಆದ್ರೆ ಪ್ರಸ್ತುತ ದಿನದಲ್ಲಿ ಅರ್ಜಿ ಹಾಕಿ ಪಡೆದುಕೊಳ್ಳುವಂತ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
1: ಇಲ್ಲ, ಇದು ಬಹಳ ಸರಳವಾದದ್ದು. ಯಾರು ನಿಜವಾಗ್ಲೂ ಸೇವೆ ಸಲ್ಲಿಸಿದ್ದಾರೆ, ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಾರೆ, ಯಾರು ಕನ್ನಡಕ್ಕೆ ಬೆವರರಿಸಿದ್ದಾರೆ, ದುಡಿದಿದ್ದಾರೆ, ಅಂಥವರನ್ನ ಗುರುತಿಸಿಯೇ ಪ್ರಶಸ್ತಿ ಕೊಡುವಂಥದ್ದು ಒಳ್ಳೆಯದು. ನೀವೆಲ್ಲ ಅರ್ಜಿ ಹಾಕಿ ನಿಮ್ಮನ್ನು ಪರಿಶೀಲನೆ ಮಾಡಿ ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅನ್ನುವಂಥದ್ದು ಅಷ್ಟು ಒಳ್ಳೆಯ ಮಾನದಂಡ ಏನಲ್ಲ ಅದು. ನಿಜವಾಗ್ಲೂ ಒಂದು ಸಮಿತಿ ಬೇಕಾದ್ರೆ ಮಾಡಲಿಕ್ಕೆ, ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ, ರಂಗಭೂಮಿಗೆ ಸಂಬಂಧಿಸಿದಾಗೆ, ನಾಟಕಕ್ಕೆ ಸಂಬಂಧಿಸಿದಾಗೆ, ಸೇವೆಗೆ ಸಂಬಂಧಿಸಿದಾಗೆ, ಈ ಮೊದಲು ಯಾರ್ಯಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅಥವಾ ಅದರಲ್ಲಿ ಯಾರು ಪರಿಣಿತರಿದ್ದಾರೆ, ಅವ್ರದ್ದೊಂದು ಸಮಿತಿಗಳನ್ನು ಮಾಡಿ ಆ ಸಮಿತಿಯವರು ಆಯ್ಕೆ ಮಾಡಿರ್ತಕ್ಕಂತಹ ಪಟ್ಟಿಗಳನ್ನು ಪರಿಶೀಲಿಸಿ ಬೇಕಾದ್ರೆ ಅವರಿಗೆ ಪ್ರಶಸ್ತಿ ಕೊಡೋದು ಒಳ್ಳೆಯದು. ಹಾಗೆ ಅರ್ಜಿ ಕರೆದು ಕೊಡುವಂಥದ್ದು ಏನಷ್ಟು ಒಳ್ಳೆಯದಲ್ಲ.
0: ಈ ಡಿಜಿಟಲ್ ಮಾಧ್ಯಮಗಳು ಕನ್ನಡದ ಭಾಷೆಯ ಬೆಳವಣಿಗೆಗೆ ಯಾವ ರೀತಿಯಾದಂತಹ ಸಹಕಾರಿಯಾಗಿದೆ ಮತ್ತೆ ಯಾವ ರೀತಿಯಾದಂತಹ ಅವಕಾಶಗಳು ಸೃಷ್ಟಿಯಾಗಿದೆ, ಅದರ ಬಗ್ಗೆ ಸ್ವಲ್ಪ ಮಾತು.
1: ನಿಜವಾಗ್ಲೂ ಈ ಡಿಜಿಟಲ್ ಮಾಧ್ಯಮ, ಈ ಸಾಮಾಜಿಕ ಜಾಲತಾಣಗಳು, ತಂತ್ರಜ್ಞಾನಗಳು ಕನ್ನಡವನ್ನು ಹಾಳು ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡುವಾಗಿ ನಿಜವಾಗ್ಲೂ ಕನ್ನಡವನ್ನು ಬೆಳೆಸ್ತಾನೆ ಇದ್ದಾವೆ. ಯಾಕೆ ಕನ್ನಡವನ್ನು ಬೆಳೆಸ್ತಾ ಇದ್ದಾವೆ ಅಂದರೆ, ಮೊದಲು ಕನ್ನಡವನ್ನು ನಾವು ಕೇವಲ ಪೆನ್ ಹಿಡ್ಕೊಂಡು ಒಂದು ಪುಸ್ತಕದಲ್ಲಿ ಬರಿತಾ ಇದ್ದೆವು. ಈಗ ಆ ಪ್ರಮೇಯ ಇಲ್ಲ. ಮತ್ತು ಯಾರು ಶಾಲೆಗೆ ಹೋಗಲಾರದವರು ಕೂಡ, ಕಲೀಲಾರದವರು ಕೂಡ ಕನ್ನಡ ಬಳಸುವಂಥದ್ದನ್ನು ಈಗ ಕಲ್ತ್ಕೊಂಡಿದ್ದಾರೆ.
0: ಹೌದು,
1: ಮತ್ತು ಪ್ರತಿಯೊಬ್ಬರು ಕೂಡ ಬರಹಗಾರರಾಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಓದುಗರಾಗಿದ್ದಾರೆ, ಪ್ರತಿಯೊಬ್ಬರು ಸಂವಹನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರಿಂದ ಒಂದು ಕನ್ನಡ ಭಾಷೆ ಬೆಳೀತಾ ಇದೆಯೇ ಹೊರತು ಈ ನಾಶ ಅಂತರೂ ಆಗ್ತಾ ಇಲ್ಲ. ಯಾಕೆ ಬೆಳೀತಾ ಇದೆ ಅಂತಂದರೆ, ಹೆಚ್ಚು ಹೆಚ್ಚು ಈ ಡಿಜಿಟಲ್ ಮಾಧ್ಯಮದಲ್ಲಿ ಕನ್ನಡವನ್ನು ಮೊದಲಿಗಿಂತಲೂ ಬಳಸ್ತಾ ಇದ್ದೇವೆ ನಾವು. ಅಂಕಿ ಸಂಖ್ಯೆಗಳನ್ನೇ ನೋಡಿದರೆ ಮೊದಲಿಗಿಂತಲೂ ಹೆಚ್ಚು ಜನ ಕನ್ನಡವನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಹೋದರೆ ಈ ಫೇಸ್ಬುಕ್ ಆಯಿತು, ಟ್ವಿಟರ್ ಆಯಿತು, ವಾಟ್ಸಪ್ ಆಯಿತು, ಯಾರು ಇಂಗ್ಲೀಷ್ನಲ್ಲಿ ಬರೆಯೋದಿಲ್ಲ, 90% ಜನ ಕನ್ನಡದಲ್ಲೇ ಬರಿತಾ ಇದ್ದಾರೆ. ಹೀಗಾಗಿ ಕನ್ನಡ ಇದರಿಂದ ವೃದ್ಧಿ ಆಗುತ್ತೆ ಹೊರತು ಕನ್ನಡಕ್ಕೇನು ಇದರಿಂದ ಹಾನಿ ಇಲ್ಲ. ನಿಜವಾಗ್ಲೂ ಕನ್ನಡ ಒಂದು ದೊಡ್ಡ ಜಾಗೃತಿ ಪಡ್ಕೊಂಡು ವಿಕಾಸವಂತ ಇದೆ ನನ್ನ ಪ್ರಕಾರ.
0: ಈಗ ಕಾಲಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಈ ನಡುವೆ ಶಿಕ್ಷಣ ನೀತಿ ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಈ ಕನ್ನಡ ಭಾಷೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ?
1: ಅದೇ ಈಗ ಸಮಸ್ಯೆ ಏನು ಅಂದರೆ, ಇದೆಲ್ಲ ಬದಲಾವಣೆ ಆಗಬೇಕು, ಹೊಸ ಹೊಸ ಸಂಶೋಧನೆಗಳು, ಅನ್ವೇಷಣೆಗಳು ಏನು ಜಗತ್ತಿನಲ್ಲಿ ಸೃಷ್ಟಿಯಾಗುತ್ತೆ ಅದೆಲ್ಲವೂ ನಮ್ಮ ಕನ್ನಡಕ್ಕೆ ಬರಬೇಕು. ಬಟ್ ಹೀಗೆ ರೂಪಿಸುವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕನ್ನಡಕ್ಕೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋದಿಲ್ಲ ಅಂದ್ರೆ, ಈಗ ಉದಾಹರಣೆಗೆ ಮೆಡಿಕಲ್ ಓದ್ಲಿಕ್ಕೆ ನೀಟ್ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಇಂಜಿನಿಯರ್ ಹೋಗ್ಲಿಕ್ಕೆ ಸಿಇಟಿ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಮಾಡ್ಲಿ, ಅಲ್ಲಿ ಕನ್ನಡಕ್ಕೆ ಏನು ಬೆಲೆನೇ ಇಲ್ಲ. ನೀವು ಹಾಗೆ ಪರೀಕ್ಷೆ ಮಾಡುವಾಗ ಕನ್ನಡಕ್ಕೂ ಕೂಡ ಅಲ್ಲಿ ಆದ್ಯತೆ ಕೊಡ್ಬೇಕು. ನೀವು ಕನ್ನಡ ಭಾಷೆಯಲ್ಲಿ ಇಷ್ಟು ಮಾರ್ಕ್ ತಗೊಂಡ್ರೆ ಮಾತ್ರ ನೀನು ಇಂಜಿನಿಯರ್ ಆಗ್ಲಿಕ್ಕೆ ಅರ್ಹ, ನೀನು ವೈದ್ಯನಾಗ್ಲಿಕ್ಕೆ ಅರ್ಹ ಅಂತ ಒಂದು ಕಾನೂನನ್ನ ಈ ಶಿಕ್ಷಣ ನೀತಿಯಲ್ಲಿ ಸೇರಿಸಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವೇನೀಗ ರೂಪಿಸ್ತಾ ಇದ್ದೀವಿ ಅದನ್ನ ಸುಮ್ಮನೆ ಒಂದು ಕನ್ನಡ ಇದೆ ಆ ಕನ್ನಡವನ್ನು ಅವರಿಗೆ ಕಲಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಅದನ್ನು ಒಟ್ಟು ಒಂದು ಕನ್ನಡದ ಅಸ್ಮಿತಿಯಾಗಿ ಕನ್ನಡವನ್ನು ಅವರು ಒಂದು ಜೀವನ್ಮರಣದ ಪ್ರಶ್ನೆಯಾಗಿ ಸ್ವೀಕರಿಸುವ ಹಾಗೆ ನಾವು ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ಹೀಗಾಗಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಣ ತಜ್ಞರು, ಸಮಾಜಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಯೋಚನೆ ಮಾಡಬೇಕಾದ್ದೇನು ಅಂತಂದರೆ, ಯಾರ್ಯಾರು ಕಲಿತಾ ಇದ್ದಾರೆ ಅವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲಿಲೇಬೇಕು ಅನ್ನುವಂಥ ಒಂದು ನೀತಿಯನ್ನು ಶಿಕ್ಷಣದಲ್ಲಿ ತರಬೇಕಾಗಿದೆ. ಈ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ತುಂಬ ಜನ ಬರ್ತಾರೆ ಕಲೀಲಿಕ್ಕೆ. ಆ ಹೊರ ರಾಜ್ಯದಿಂದ ಬರತಕ್ಕಂಥವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲೀಲೇಬೇಕಂತ ಕಾನೂನು ಮಾಡಲೇಬೇಕು. ಯಾಕಂದ್ರೆ ಒಂದು ಭಾಷೆಯನ್ನು ಕಲಿಯೋದೇನು ಕಷ್ಟ ಅಲ್ಲ. ಅವಾಗ ಏನಾಗುತ್ತೆ ಅಂದರೆ ಕನ್ನಡಿಗರಿಗೊಂದು ಅಭಿಮಾನ ಬರುತ್ತೆ, ಓ ನಮ್ಮ ಭಾಷೆಯನ್ನು ಕೂಡ ಎಲ್ಲರೂ ಕಲಿತಾ ಇದ್ದಾರೆ ಅನ್ನುವಂಥ ಒಂದು ಶಕ್ತಿ ಬರುತ್ತೆ. ಅವಾಗ ಒಂದು ಕನ್ನಡ ವಾತಾವರಣ ಬೆಳೀತಾ ಹೋಗುತ್ತೆ. ಶಿಕ್ಷಣ ರೂಪಿಸ್ತಕ್ಕಂಥವರು ಈ ಥರ ಒಂದು ಯೋಚನೆಯನ್ನು ಮಾಡಲೇಬೇಕು ಅಂತ ನನಗೆ ಅನಿಸುತ್ತೆ. ಬರಗೂರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಈ ಥರದೊಂದು ಯೋಚನೆ ಮಾಡಿದರು. ಅದು ಕೂಡ ಒಂದು ದೊಡ್ಡ ಮಟ್ಟದ ಪರಿಣಾಮ ಏನು ಬೀರಲಿಲ್ಲ. ಸುಮ್ಮನೆ ಅದಕ್ಕೆ ಪರೀಕ್ಷೆ ಇಲ್ಲ ಅಂತೇಳಿ ಒಂದು ಟೆಕ್ಸ್ಟ್ ಬುಕ್ ಮಾಡಿದ್ರು ಅಷ್ಟೇ, ಯಾರು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಟ್ ಅದನ್ನು ಗಂಭೀರವಾಗಿ ಪರಿಗಣಿಸುವ ಹಾಗೆ ನಾವು ಶಿಕ್ಷಣದಲ್ಲಿ ಒಂದು ನೀತಿಯನ್ನು ತರಬೇಕು.
0: ಈ ಶೈಕ್ಷಣಿಕ ವಲಯದಲ್ಲಿ ತ್ರಿಭಾಷಾ ಸೂತ್ರ ಬಹಳ ಪರಿಣಾಮಕಾರಿ ಎನ್ನುವ ಮಾತಿದೆ.
1: ಇಲ್ಲ, ಈ ತ್ರಿಭಾಷಾ ನೀತಿ ಬೇಕು. ಯಾಕಂದರೆ ನಮಗೆ ಜಗತ್ತಿನ ಜೊತೆಗೆ ಮಾತಾಡಲಿಕ್ಕೆ ಇಂಗ್ಲೀಷ್ ಬೇಕು, ಭಾರತದ ಜೊತೆಗೆ ಮಾತಾಡಲಿಕ್ಕೆ ಹಿಂದಿ ಬೇಕು, ಕರ್ನಾಟಕದ ಜೊತೆ ಮಾತಾಡಲಿಕ್ಕೆ ಕನ್ನಡ ಬೇಕು. ಈ ಮೂರು ಭಾಷೆಗಳನ್ನು ಕಲಿಸುವ ವಾತಾವರಣವನ್ನು ನಾವು ಶಾಲೆಗಳಲ್ಲಿ ತರಲೇಬೇಕು. ಯಾಕಂದರೆ ಒಂದು ಮಗು ಏಕಕಾಲಕ್ಕೆ ಮೂರು ಭಾಷೆಯನ್ನು ಕಲಿಯುವ ಶಕ್ತಿ ಇದೆ ಅದಕ್ಕೆ. ಅದಕ್ಕೆ ಮಾನಸಿಕವಾಗಿ ಬೌದ್ಧಿಕವಾಗಿ ಯಾವ ತೊಂದರೆಗಳು ಆಗೋದಿಲ್ಲ. ಮತ್ತು ಸ್ವಾತಂತ್ರ್ಯ ಬಂದ ನಂತರ ಈ ತ್ರಿಭಾಷಾ ಸೂತ್ರವನ್ನೇ ನಾವು ಶಿಕ್ಷಣದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇವೆ.
0: ಹೌದು,
1: ಮುಂದೆ ಕೂಡ ಇದು ಇರಬೇಕು. ಇದ್ದಾಗ ಖಂಡಿತ ಒಳ್ಳೆಯದಾಗುತ್ತೆ ಮಕ್ಕಳಿಗೆ.
0: ಕನ್ನಡದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಹೋದ್ವಿ. ಕೊನೆಯದಾಗಿ ಕೇಳೋದಾದ್ರೆ, ಕನ್ನಡ ಭಾಷೆಯ ಉಳಿವಿಗೆ, ಅದರ ಸಂರಕ್ಷಣೆಗೆ ನಾವೇನ್ ಮಾಡಬಹುದು?
1: ಕನ್ನಡ ಜನತೆಯಲ್ಲಿ ಒಂದು ವಿನಂತಿ ಏನಂದ್ರೆ, ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸ್ಬೇಕು. ಕನ್ನಡ ಶಾಲೆಗಳನ್ನ ಬಲಗೊಳಿಸಲಿಕ್ಕೆ ಆಡಳಿತದ ಮೇಲೆ ಒತ್ತಡ ತರಬೇಕು. ಮತ್ತು ಈ ಇಂಗ್ಲಿಷ್ ಶಾಲೆಗಳ ಒಂದು ವ್ಯಾಪಾರೀಕರಣವನ್ನ, ಇಂಗ್ಲಿಷ್ ಶಾಲೆಗಳ ಒಂದು ಏಕತ್ವ ನೀತಿಯನ್ನ, ಸರ್ವಾಧಿಕಾರ ನೀತಿಯನ್ನ, ಬೇಕಾಬಿಟ್ಟಿ ಮಕ್ಕಳನ್ನ ದುಡಿಸಿಕೊಳ್ಳುವ ನೀತಿಯನ್ನ, ಮನಸೇಚ್ಛೆ ಮಕ್ಕಳನ್ನ ರೂಪಿಸುವ ನೀತಿಯನ್ನ ನಾವು ತಿರಸ್ಕಾರ ಮಾಡಲೇಬೇಕು. ನಾವು ನಮ್ಮ ಇಂಗ್ಲಿಷ್ ಶಾಲೆಗಳನ್ನ ನಡೆಸ್ತಕ್ಕಂಥ ಏನು ಶಿಕ್ಷಣ ರೂವಾರಿಗಳಿದ್ದಾರೆ, ಅವರು ಇಂಗ್ಲಿಷ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಅಷ್ಟೇ ಮಹತ್ವವನ್ನ ಕನ್ನಡಕ್ಕೆ ಕೊಟ್ಟು ಕನ್ನಡ ಶಾಲೆಗಳನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಕಲಿಸುವ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಕನ್ನಡಿಗರು ಒತ್ತಾಯ ಮಾಡಬೇಕು. ಒಂದು, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಎರಡನೇದು, ಏನು ಇಂಗ್ಲಿಷ್ ಶಾಲೆಗಳು ಇದ್ದಾವೆ, ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ, ಅವರು ಇಂಗ್ಲಿಷ್ಗೆ ಎಷ್ಟು ಪ್ರಾಧಾನ್ಯತೆ ನೀಡಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರೆ, ಕನ್ನಡಕ್ಕೂ ಅಷ್ಟೇ ಪ್ರಾಧಾನ್ಯತೆಯನ್ನು ನೀಡಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕು. ಮುಖ್ಯವಾಗಿ ಶುಲ್ಕದ ಮೇಲೆ ನಿಯಂತ್ರಣ ಇರಬೇಕು. ಒಂದು ಎಲ್ ಕೆ ಜಿ ಓದಲಿಕ್ಕೆ 1 ಲಕ್ಷ 2 ಲಕ್ಷ ನೀವು ಶುಲ್ಕ ನೀಡ್ತೀರಿ, ಶುಲ್ಕ ಕೊಡಬೇಕು, ಅದಕ್ಕೆ ಯಾವುದೇ ರೀತಿಯ ನೀತಿ ನಿಯಮಗಳಿಲ್ಲ. ನೀವು ಇಂಥದೇ ಟೈ ಹಾಕಿಕೊಳ್ಬೇಕು, ಇಂಥದೇ ಬೂಟ್ ಹಾಕಿಕೊಳ್ಬೇಕು, ಇಂಥದೇ ಬಟ್ಟೆ ಹಾಕಿಕೊಳ್ಬೇಕು, ಹಿಂಗೇ ಕೂತ್ಕೊಳ್ಬೇಕು, ಹಿಂಗೇ ನಿಂತ್ಕೊಳ್ಬೇಕು, ಹೀಗೇ ಇರಬೇಕು ಅನ್ನುವಂಥ ಏನು ಇದು ಒತ್ತಡಗಳಿದೆ, ಆ ಒತ್ತಡಗಳಿಂದ ನಿಜವಾಗ್ಲೂ ಮಕ್ಕಳು ಕುಬ್ಜರಾಗ್ತಾ ಇದ್ದಾರೆ, ಮಾನಸಿಕರಾಗ್ತಾ ಇದ್ದಾರೆ, ಬೌದ್ಧಿಕ ಮಟ್ಟ ಬೆಳೀತಾ ಇಲ್ಲ, ವ್ಯಸನಿಗಳಾಗ್ತಾ ಇದ್ದಾರೆ, ಇದೆಲ್ಲವೂ ತಪ್ಪಬೇಕು. ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ನಮ್ಮ ಕನ್ನಡ ನಾಗರಿಕರೇನಿದ್ದಾರೆ, ಪ್ರಜೆಗಳೇನಿದ್ದಾರೆ, ಈ ಕುರಿತು ಗಂಭೀರವಾಗಿ ಯೋಚನೆ ಮಾಡಿ ಒಂದು ಕನ್ನಡವನ್ನ, ಕನ್ನಡ ಅಸ್ಮಿತಿಯನ್ನ, ಕನ್ನಡ ಸಂಸ್ಕೃತಿಯನ್ನ ಬೆಳೆಸುವ ಒತ್ತಡವನ್ನು ಆಡಳಿತದ ಮೇಲೆಯೂ ತರಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ತರಬೇಕು. ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸುವಂತ ಪ್ರಯತ್ನವನ್ನ
0: ಮಾಡಬೇಕು.
1: ಅವಾಗ ಖಂಡಿತ ಒಂದು ಕನ್ನಡವೂ ಬೆಳೆಯುತ್ತೆ, ಕನ್ನಡ ಜನನೂ ಬೆಳೀತಾರೆ, ಕನ್ನಡ ಸಂಸ್ಕೃತಿಗೂ ಒಂದು ಆದ್ಯತೆ ಸಿಗುತ್ತೆ, ಕನ್ನಡಕ್ಕೂ ಕೂಡ ಒಂದು ಅಸ್ಮಿತೆ ಸಿಗುತ್ತೆ.
0: ಕನ್ನಡದ ಉಳಿವಿಗೆ ನಾವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ, ಬದಲಾಗಿ ಭಾಷೆಯನ್ನು ನಿತ್ಯ ಬಳಸುವುದು ಮತ್ತು ಅಂತಹ ಚಟುವಟಿಕೆಗಳಲ್ಲಿ ನಿತ್ಯ ನಾವು ತೊಡಗಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕನ್ನಡದ ಭಾಷೆ ಅದರ ಕಂಪು ಇನ್ನಷ್ಟು ಎಲ್ಲೆಡೆ ಬೀರುತ್ತೆ ಅನ್ನುವಂತಹ ಮಾತನ್ನ ಹೇಳುತ್ತಾ ಇಷ್ಟು ಹೊತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಹಾಗೂ ಶಿಕ್ಷಣ ವ್ಯವಸ್ಥೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತಮ್ಮ ಅಂತರಾಳದ ಮಾತುಗಳನ್ನ ಹಂಚಿಕೊಂಡಿದ್ದೀರಿ ಸರ್. ನಮ್ಮ ರೇಡಿಯೋ ನಿನಾದದ ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು, ಈಗಾಗಲೇ 2 ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡದ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
0: ಅ ನ್ಯೂ ಐಕಾನ್ ಫಾರ್ ಅ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್. 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ರು. ಸೊ ನಾವು ಅದನ್ನ ಸುಮಾರು ನನಗಂತೂ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬಾಕಿ ನನ್ನ ಸಂಘ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ. ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್, ಪ್ಲಸ್ ನಮ್ಮ ಮೋದಿ ಅವರು ಕರೆ ಕೊಟ್ಟಂಗೆ ಈಗ ನಿಮ್ ಪೆಟ್ರೋಲ್ ಡೀಸೆಲ್ ಕ್ಯಾರಿಸಿಟಿ ಇದೆ. ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ನಡೆಸಿದ್ರೆ ನಮ್ಮ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ತೈಲ ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾ ಶಿವಾನಂದ ಅಂಗಡಿ.
7: ಹವಾಮಾನದಲ್ಲಿ, ಊಟದಲ್ಲಿ ಹಾಗೂ ಸಾಬೂನ್ ಆಯ್ತು, ಸ್ಪ್ರೇ ಆಯ್ತು, ಶಾಂಪೂ ಆಯ್ತು, ಈ ತರ ಕೆಮಿಕಲ್ಗಳು ಪ್ರದೂಷಣ ಆಗಿ ಥೈರಾಯ್ಡ್ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಮಂದಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತಾ ಇದೆ. ಕೂದಲು ಉದುರೋದು, ಚರ್ಮದ ಸಮಸ್ಯೆ, ಆಯಾಸ ಆಗೋದು, ಬೆನ್ನುನೋವು, ತಲೆನೋವು, ಮೈಕೈ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೇವೆ, ಮುಂದೆ ಟ್ರೀಟ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ, ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗಲಿ.
0: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ 2 ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು 3 ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿಯವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೆ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೆರಳೆ ಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29 ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8-14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನ್ ಇರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ತಿ ಆಬಾ ಜನ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡದಲ್ಲಿ 75 ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
8: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
9: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
10: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
9: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ. ಇಂದಿನ ಜಾಗೃತಿ ಕಾರ್ಯಕ್ರಮ ಡಿಜಿಟಲ್ ಶಾಪಿಂಗ್.
11: ಹಾಯ್ ರಚನಾ.
12: ಹಾಯ್ ಮೋನಿಕಾ. ಮೊನ್ನೆ ತಾನೆ ನನ್ನ ಫ್ರೆಂಡ್ ವಾಟ್ಸ್ಆಪ್ ನಂಬರ್ಗೆ ಹೊಸ ಆಫರ್ ಬಗ್ಗೆ ಲಿಂಕ್ ಬಂದಿತ್ತು. ಅದನ್ನ ನನಗೆ ನನ್ನ ಫ್ರೆಂಡ್ ಫಾರ್ವರ್ಡ್ ಮಾಡಿದ್ಲು. ನನಗೂ ಕೂಡ ಆಫರ್ ನೋಡಿ ತುಂಬಾ ಖುಷಿ ಆಯ್ತು ಕಣೆ. ಅದು ಕೂಡ ದುಬಾರಿ ಬೆಲೆಯ ಮೊಬೈಲ್ ಕಡಿಮೆ ಬೆಲೆಗೆ ಸಿಗುತ್ತಂತೆ. ನನ್ನ ಫೋನ್ ಈಗಾಗಲೇ ಬಿದ್ದು ಡಿಸ್ಪ್ಲೇ ಹೋಗಿತ್ತಲ್ವಾ, ಅದಕ್ಕೆ ಅಪ್ಪನ ಹತ್ರ ಹಣ ಕೇಳಿ ಹೊಂದಿಸ್ತಾ ಇದ್ದೆ. ಇವತ್ತು ಆನ್ಲೈನ್ ಪೇ ಮಾಡಿ ಆಫರ್ ಬುಕ್ ಮಾಡ್ಬೇಕಂತ ಅನ್ಕೊಂಡಿದೀನಿ.
13: ನೋಡು, ಈ ಆಫರ್ ನೋಡಿದ್ರೆ ನಿಜವಾಗಿಯೂ ಮೋಸದ ಜಾಲ ಅಂತ ಹೇಳಿ ಅನಿಸ್ತಿದೆ. ಇದ್ರ ಬಗ್ಗೆ ನನಗೂ ಸರಿಯಾಗಿ ಮಾಹಿತಿ ಇಲ್ಲ. ಅಂದ್ಹಾಗೆ ಇವತ್ತು ನಮ್ಮ ಗ್ರಾಮಕ್ಕೆ ಎಸ್ಡಿಎಂ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದವರು ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡ್ತಾರಂತೆ. ಅಲ್ಲಿಗೆ ಹೋಗಿ ಅವರ ಮಾಹಿತಿ ಕೇಳಿ ನಂತರ ಆಫರ್ ಬುಕ್ ಮಾಡು.
12: ಓ, ತುಂಬಾ ಜನ ಸೇರಿದ್ದಾರೆ ನೋಡು. ಗೆಸ್ಟ್ ಕೂಡ ಬಂದಿದ್ದಾರೆ. ಬಾ, ಇಲ್ಲಿ ಕೂರೋಣ.
14: ಆತ್ಮೀಯ ಗ್ರಾಮಸ್ಥರ, ನಮ್ಮ ಊರಿಗೆ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸಂಪರ್ಕ ಆದ್ಮೇಲೆ ತುಂಬಾ ಮಂದಿ ಆನ್ಲೈನ್ ಮೂಲಕ ಶಾಪಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಆನ್ಲೈನ್ ಮೂಲಕ ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ತುಂಬಾ ಎಚ್ಚರ ವಹಿಸಬೇಕು. ಆನ್ಲೈನ್ ಶಾಪಿಂಗ್ ಬಗ್ಗೆ ನಮಗೆ ಮಾಹಿತಿ ಕೊಡ್ಲು. ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಶೈಲೇಶ್ ಸರ್ ಅವರು. ಅವರಲ್ಲಿ ನಮ್ಮ ಗ್ರಾಮಸ್ಥರಿಗೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
15: ನಾನು ಶೈಲೇಶ್ ಕುಮಾರ್ ಅಂತ, ಕಂಪ್ಯೂಟರ್ ಸೈನ್ಸ್ HOD ಆಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಬೇಕು ಅಂತೇಳಿ ಅನಿಸ್ತಾ ಇದೆ. ಆ ವಿಷಯ ಏನಂದ್ರೆ, ಎಲ್ಲರೂ ಕೂಡ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಿ ಮತ್ತು ಈಗಿನ ಜನರೇಷನ್ ಎಲ್ಲಾ ಶಾಪಿಂಗ್ಗಳನ್ನು ಆನ್ಲೈನ್ ಅಲ್ಲೇ ಮಾಡ್ತಾ ಇದೆ. ಆದ್ರೆ ಈ ಆನ್ಲೈನ್ ಶಾಪಿಂಗ್ ಮಾಡುವಾಗ ತುಂಬಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಆನ್ಲೈನ್ ಶಾಪಿಂಗ್ 99.9% ಡಿಪೆಂಡ್ ಆಗಿರುವಂತದ್ದು ಇಂಟರ್ನೆಟ್ ಮೇಲೆ. ಈ ಇಂಟರ್ನೆಟ್ ಅಲ್ಲಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ನಾವು ಹಾಕ್ತೇವೆ. ಆ ಇನ್ಫಾರ್ಮೇಶನ್ಗಳು ಎಷ್ಟು ಸೇಫ್ ಅಂತ ಹೇಳುವಂತದ್ದು ಕ್ವಶನ್ ಮಾರ್ಕ್ ಆಗಿದೆ. ಇಂಟರ್ನೆಟ್ ಅಂತ ಹೇಳಿದ ಕೂಡಲೇ ಅಲ್ಲಿ ಹ್ಯಾಕರ್ಸ್ ಇರ್ತಾರೆ ಅಥವಾ ಸೈಬರ್ ಕ್ರಿಮಿನಲ್ಸ್ ಇರ್ತಾರೆ. ಅವರು ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕದಿಯುವಂತ ಚಾನ್ಸಸ್ ತುಂಬಾ ಇದೆ. ಅಂತ ಸಿಚುವೇಶನ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ನಾವು ಏನೆಲ್ಲ ಎಚ್ಚರಿಕೆಗಳನ್ನ ತಕೊಳ್ಬೇಕು ಅಂತ ಹೇಳುವುದರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ, ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಕಲಿ ವೆಬ್ಸೈಟ್ಗಳಿಗೆ ನಾವು ಅವರ ಜಾಹೀರಾತುಗಳಿಗೆ ಆಕರ್ಷಣೆಗೆ ಒಳಪಟ್ಟು ಅವರು ಯಾವ್ದನ್ನ ಆಫರ್ ಮಾಡ್ತಿದ್ದೇವೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ನೋಡೋದೇ ಇಲ್ಲ. ಈ ತರ ಶಾಪಿಂಗ್ ಮಾಡಿದಾಗ ನಮ್ಮೆಲ್ಲ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಗಳನ್ನು ನಾವು ಅವರೊಟ್ಟಿಗೆ ಹಂಚಿಕೊಂಡು ಬಿಡ್ತೇವೆ. ಅದು ಕ್ರಿಮಿನಲ್ಸ್ ನಗೆ ನಾವಾಗಿಯೇ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ಸ್ ಆಗಿರ್ತದೆ. ಹಾಗಾಗಿ ಅವರಿಗೆ ತುಂಬಾ ಸುಲಭದಲ್ಲಿ ನಮ್ಮನ್ನ ಮೋಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಯಾವ ವೆಬ್ಸೈಟ್ ಇಂದು ಅಡ್ರೆಸ್ ಇದೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ಫಸ್ಟ್ ಆಫ್ ಆಲ್ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ನಂಬರ್ ಒನ್, ನಾವು ಫೇಕ್ ಅಥವಾ ನಕಲಿ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡೋದನ್ನು ತಪ್ಪಿಸಿಕೊಳ್ಬೇಕು. ನಾವು ಅಡ್ರೆಸ್ ಗಳನ್ನ ಪುನಃ ಪುನಃ ನೋಡ್ಕೊಂಡಿರ್ಬೇಕು. ನಾವು ಶಾಪಿಂಗ್ ಮಾಡುವಾಗ ಮೊದಲನೇದಾಗಿ ನಾವು ನೋಡಬೇಕಾದದ್ದು ಆ ವೆಬ್ಸೈಟ್ ಜೆನ್ವಿನ್ ಹೌದಾ ಅಲ್ವಾ ಅಂತ ಹೇಳುವಂಥದ್ದು. ಸೆಕೆಂಡ್ ಆಗಿ ನಮ್ಮನ್ನು ಹೇಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಕೆಲವು ಮೆಸೇಜ್ಗಳನ್ನು ಕಳಿಸ್ತಾರೆ. ಈ ತರ ಮೆಸೇಜ್ಗಳನ್ನು ಕಳಿಸುವಂತ ಒಂದು ಕ್ರಿಮಿನಲ್ಸ್ ಆಕ್ಟಿವಿಟಿಯನ್ನು ಫಿಶಿಂಗ್ ಅಂತೇಳಿ ಕರೀತೇವೆ. ಅಂದ್ರೆ ಅವರು ನಮಗೆ ಗಾಳ ಹಾಕ್ತಾ ಇರ್ತಾರೆ. ಆ ಗಾಳದಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಆದ ಒಂದು ಮೆಸೇಜ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ ಐಫೋನ್ ಗೆದ್ದಿದ್ದೀರಿ ನೀವು, ಆ ಐಫೋನ್ ನಿಮಗೆ ಬೇಕು ಅಂತಾದರೆ ಪುನಃ ಈ ಯಾವುದಾದ್ರೂ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಮೆಸೇಜ್ ಬಂದಿರ್ತದೆ. ಅಥವಾ ನೀವು ಯಾವುದೋ ಒಂದು ಆರ್ಡರ್ ಮಾಡಿರ್ತೀರಿ, ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗಿದೆ, ಈ ಆರ್ಡರ್ ನಿಮಗೆ ಪುನಃ ಬೇಕು ಅಂತ ಹೇಳಿದರೆ ನೀವು ಪುನಃ ನಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಥವಾ ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾರೆ. ಈ ಥರದ ಮೆಸೇಜ್ಗಳಿಗೆ ನಾವು ಫಿಶಿಂಗ್ ಮೆಸೇಜಸ್ ಅಂತೇಳಿ ಕರೀತೇವೆ. ನಾವಾಗಿ ಅವರ ಬಲೆಗೆ ಹೋಗಿ ಸಿಕ್ಕಿಬೀಳುವಂಥದ್ದು, ಅವರ ಗಾಳಕ್ಕೆ ನಾವು ಸಿಕ್ಕಿಬೀಳುವಂಥದ್ದು. ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ನಮಗೆ ಬಂದಿರುವಂಥ ಮೆಸೇಜ್ ಜೆನ್ವಿನ್ ಹೌದಾ ಅಲ್ವಾ ಅಂತ ಹೇಳುವಂಥದ್ದು ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಮೂರನೇದಾಗಿ ನಾವು ಮಾಡುವಂಥ ದೊಡ್ಡ ತಪ್ಪು ಅಂತ ಹೇಳಿದರೆ ಅತಿ ಕಡಿಮೆ ಬೆಲೆಯ ಆಫರ್ಗಳ ಅಡ್ವರ್ಟೈಸ್ಮೆಂಟ್ಗಳು. ನಮ್ಗೆ ಗೊತ್ತಿರ್ತದೆ ಅಷ್ಟು ಕಮ್ಮಿಗೆ ಆ ಪ್ರಾಡಕ್ಟ್ ಸಿಗಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳುವಂಥದ್ದು. ಆದರೆ ನಾವು ಏನು ಮಾಡ್ತೇವೆ ಅಂತೇಳಿದರೆ ನಮ್ಗೆ ಒಂದು ಕ್ಷಣ ಇಷ್ಟು ಕಮ್ಮಿಗೆ ಸಿಕ್ಕಿದಲ್ಲ ನಾವು ತಗೊಂಡು ಬಿಡೋಣ ಅಂತೇಳಿ ಅನ್ನಿಸಿಬಿಡ್ತದೆ. ಅದು ಐಫೋನ್ ಬೇಕು ಅಂತ ಹೇಳುವಂಥ ಒಂದು ಆಸೆ, ಆಸೆ ಪೂರೈಸಲಿಕ್ಕಾಗಿ ಅವರ ಬೆಲೆಗೆ ನಾವು ಬಿಟ್ಟಿರ್ತೇವೆ. ಅದೇ ಥರ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತೇಳಿದ್ರೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಈ ಪ್ರಾಡಕ್ಟ್ ನಿಮಗೆ ತುಂಬ ಕಮ್ಮಿಗೆ ನಾವು ಕೊಡ್ತೇವೆ ಅಂತ ಹೇಳುವಂಥ ಜಾಹೀರಾತುಗಳನ್ನು ಹಾಕ್ತೇವೆ. ಆ ಥರದ ಆಫರ್ಗಳ ಹಿಂದೆ ನಾವು ಹೋಗದೆ ಇರುವುದು ತುಂಬ ಒಳ್ಳೆಯದು. ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ ಫ್ರಾಡ್ ಅಂತ ಹೇಳುವಂಥದ್ದು ನಡೀತಾ ಇರ್ತದೆ ಆನ್ಲೈನ್ ಇದರಲ್ಲಿ. ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿದ್ರೆ ನಿಮಗೆ ಪ್ರಾಡಕ್ಟ್ಗಳನ್ನು ಕಳಿಸಿಕೊಡ್ತೇವೆ, ನೀವು ಅದನ್ನು ಆಮೇಲೆ ತಗೊಳ್ಳಿ ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ಗಳನ್ನು ಕಳಿಸ್ತಾರೆ, ನಾವು ಹಣ ಕೊಟ್ಟು ಆ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತೇವೆ. ಬಟ್ ಅಲ್ಲಿ ನಕಲಿ ವಸ್ತುಗಳೇ ಇದ್ದಿರ್ತದೆ. ನೀವು ಫೋನ್ ಆರ್ಡರ್ ಮಾಡಿದರೆ ಸೋಪ್ ಬಾಕ್ಸ್ ಬರುವಂಥದ್ದು ಅಥವಾ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದರೆ ಅದರದ್ದು ನಕಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುವಂಥದ್ದು, ಈ ಥರ ಇರುವಾಗ ಕ್ಯಾಶ್ ಆನ್ ಡೆಲಿವರಿ ಅಂತೇಳಿ ಇದ್ದರೆ ನೀವು ಆ ಪರ್ಟಿಕ್ಯುಲರ್ ಪರ್ಸನ್ ಡೆಲಿವರಿ ಯಾರು ಮಾಡ್ತಾ ಇದ್ದಾರೆ ಅವರ ಎದುರು ಆ ಬಾಕ್ಸನ್ನು ಓಪನ್ ಮಾಡಿ ಅದರಲ್ಲಿರುವಂಥ ವಸ್ತು ಕರೆಕ್ಟಾಗಿ ಇದೆಯಾ ಇಲ್ವ ಅಂತೇಳುವಂಥದ್ದು ಚೆಕ್ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಅದು ನಿಮಗೆ ಇಷ್ಟ ಇಲ್ಲ ಅಂತೇಳಿದರೆ ಆಗಲೇ ರಿಟರ್ನ್ ಮಾಡಿ ಯಾವುದೇ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನಾವು ಆದಷ್ಟು ಆನ್ಲೈನ್ ಶಾಪಿಂಗ್ ಸೈಟ್ಗಳಿಗೆ ನಮ್ಮ ಇನ್ಫಾರ್ಮೇಶನ್ಸ್ಗಳನ್ನು ಕೊಡದೇ ಇರುವುದು ತುಂಬ ಒಳ್ಳೆಯದು. ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ಗಳು ನಿಮ್ಮ ಅಕೌಂಟಲ್ಲಿ 500 ರೂಪಾಯಿ ಇರ್ಬೋದು, ಆ 500 ರೂಪಾಯಿ ಇದ್ದು ನೀವು ಧೈರ್ಯದಲ್ಲಿ ಇದ್ದರೆ ಸಾಕಾಗೋದಿಲ್ಲ. ಅವರಿಗೆ ನಿಮ್ಮ ಇನ್ಫಾರ್ಮೇಶನ್ಸ್ ಸಿಕ್ಕಿದ್ರೆ ಅವ್ರು ಏನು ಮಾಡ್ಬೋದು ಅಂತೇಳಿ ನಿಮ್ಮ ಹೆಸರಲ್ಲಿ ತುಂಬ ದೊಡ್ಡದ ಅಮೌಂಟಿನ ಒಂದು ಲೋನ್ ಮಾಡ್ಬೋದು, ಆ ಲೋನ್ ನಿಮಗೆ ಕಟ್ಟಲಿಕ್ಕೆ ಬರ್ತದೆ. ಹಾಗಾಗಿ ನಿಮ್ಮ ಇನ್ಫಾರ್ಮೇಶನ್ಸ್ಗಳನ್ನು ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗಿರಲಿ ಡೆಬಿಟ್ ಕಾರ್ಡ್ ಆಗಿರಲಿ ಅಥವಾ ಅದರ್ ಇನ್ಫಾರ್ಮೇಶನ್ಸ್ಗಳನ್ನು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಿಗೆ ಕೊಡುವ ಮೊದಲು ಎರಡು ಬಾರಿ ಆಲೋಚನೆ ಮಾಡಿ. ಒಂದು ಮಟ್ಟಿಗೆ ನಿಮಗೆ ಯಾವುದಾದ್ರೂ ಒಂದು ಬೇಕು ಅಂತ ಹೇಳಿದರೆ, ಯಾವುದೋ ಒಂದು ಪ್ರಾಡಕ್ಟ್ ಬೇಕು, ಅದು ತುಂಬ ದೊಡ್ಡ ಅಮೌಂಟಿನ ಪ್ರಾಡಕ್ಟ್ ಅಂತೇಳಿ ಆಗಿದ್ದರೆ ನಾವು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿದ್ರೆ ಒಳ್ಳೆಯದು. ನಾವು ಮೊದಲೇ ಹಣ ಪೇಮೆಂಟ್ ಮಾಡಿ ವಸ್ತುಗಳನ್ನು ಪರ್ಚೇಸ್ ಮಾಡುವ ಬದಲು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿ ಅಂಥ ಸಿಚುವೇಶನ್ಗಳಲ್ಲಿ ನಾವು ಪ್ರಾಡಕ್ಟ್ ಬಂದ ನಂತರ ಪ್ರಾಡಕ್ಟನ್ನು ನೋಡಿದ ನಂತರ ನಾವು ಅದಕ್ಕೆ ಹಣವನ್ನು ಪಾವತಿಸಿದರೆ ಸಾಕಾಗ್. ಸೊ ಇಷ್ಟೆಲ್ಲ ಮಾಡಿದ ನಂತರ ಕೂಡ ನಮಗೆ ಮೋಸ ಆಗಿದೆ, ವಂಚನೆ ಆಗಿದೆ, ನಾವೇನು ಮಾಡ್ಬೋದು? ತುಂಬ ಸುಲಭ. ಗವರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ ಅಂತ ಹೇಳಿದರೆ, ಈಗ ಸೈಬರ್ ಸೆಕ್ಯೂರಿಟಿ ಅಂತ ಹೇಳುವಂಥದ್ದು ತುಂಬ ಪ್ರಿಕಾಷನರಿ ಮೆಷರ್ಸ್ಗಳನ್ನು ತಗೊಳ್ತಾ ಇದ್ದಾರೆ. ನಿಮ್ಮ ಹೆಲ್ಪಿಗೆ

0: ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದದ್ದು. ಧನ್ಯವಾದಗಳು.
1: ಇಷ್ಟು ಹೊತ್ತು ನಮಗೆ ಮಾಹಿತಿ ನೀಡಿದ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
2: ರಚನಾ, ಶೈಲೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು ಅಲ್ವಾ? ಈಗ ಹೇಳು, ನಿಂಗೆ ಬಂದ ಆಫರ್ ಕ್ಲಿಕ್ ಮಾಡ್ತೀಯಾ?
3: ಅಯ್ಯೋ ಖಂಡಿತ ಇಲ್ಲಪ್ಪ, ಇವತ್ ನಾನು ಈ ಮಾಹಿತಿ ಕಾರ್ಯಕ್ರಮಕ್ಕೆ ಬರದೇ ಇರ್ತಿದ್ರೆ ನನ್ನ ದುಡ್ಡೆಲ್ಲ ಹೋಗ್ತಿತ್ತು. ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದ ನಿನ್ಗೆ ತುಂಬಾ ಥ್ಯಾಂಕ್ಸ್ ಕಣೆ.
2: ಆಯ್ತಾಯ್ತು, ಈಗ ಹೊರಡೋಣ, ಮತ್ತೆ ಎಲ್ಲಾ ಫ್ರೆಂಡ್ಸ್ಗೂ ಈ ಮಾಹಿತಿ ತಿಳಿಸೋಣ.
1: ಇದುವರೆಗೆ ಡಿಜಿಟಲ್ ಶಾಪಿಂಗ್ ಕುರಿತ ಜಾಗೃತಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಇಲ್ಲಿನ ಮನಃಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹೇಶ್ ಬಾಬು ಅವರೊಂದಿಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿರಾಟ್ ಪದ್ಮನಾಭ ಅವರು.
1: ಕೇಳುಗರಿಗೆಲ್ಲ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ. ನಾವು ಇವತ್ತು ಉಜಿರೆಯ ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹೇಶ್ ಬಾಬು ಎನ್ ಅವರ ಜೊತೆಗೆ ಮಾತನಾಡಲಿದ್ದೇವೆ. ಕನ್ನಡದಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವೈಚಾರಿಕ ಪರಂಪರೆ ಇದೆ. ಈ ವೈಚಾರಿಕ ಪರಂಪರೆಯನ್ನ ವಿಸ್ತೃತಗೊಳಿಸಿದವರಲ್ಲಿ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು ಒಬ್ರು, ಅವರ ಜೊತೆಗೆ ಡಾಕ್ಟರ್ ಅಶೋಕ್ ಪೈ ಅವರು ಕೂಡ ಒಬ್ರು. ಕನ್ನಡದ್ದೇ ಆದ ಒಂದು ಮನಃಶಾಸ್ತ್ರ ಪ್ರಜ್ಞೆಯನ್ನ ಕಟ್ಟಿಕೊಡುವುದರಲ್ಲಿ ಇವರಿಬ್ಬರ ಪಾತ್ರ ಹೇರಿದು. ಈ ಘರಾನಾದ ಒಳಗೆ ಅನೇಕ ಹೊಸ ಪೀಳಿಗೆಯ ಪ್ರತಿನಿಧಿಗಳಿದ್ದಾರೆ. ಅಕಾಡೆಮಿಕ್ ವಲಯವನ್ನು ಪ್ರತಿನಿಧಿಸುವವರು ಮತ್ತೆ ಅಕಾಡೆಮಿಕ್ ವಲಯವನ್ನು ಪ್ರತಿನಿಧಿಸಿ ಮನಃಶಾಸ್ತ್ರ ವಲಯವನ್ನು ವಿಸ್ತರಿಸಿದವರು ಇದ್ದಾರೆ. ಇವರಲ್ಲಿ ನನಗೆ ಹೊಸ ಪೀಳಿಗೆಯ ವಲಯದೊಳಗೆ ಮುಖ್ಯವಾಗಿ ಪರಿಗಣಿತವಾಗಬಹುದಾದ ಹೆಸರು ಡಾಕ್ಟರ್ ಮಹೇಶ್ ಬಾಬು ಎನ್ ಅವರು. ವ್ಯಕ್ತಿಗತ ನೆಲೆಗಟ್ಟು, ಕೌಟುಂಬಿಕ ಆಯಾಮ ಮತ್ತು ವೃತ್ತಿಪರ ಜಗತ್ತು ಇವೆಲ್ಲವುಗಳನ್ನು ಒಳಗೊಂಡು ಉನ್ನತವಾದ ಭವಿಷ್ಯವನ್ನು ಕಂಡುಕೊಳ್ಳುವ ದಾರಿಗಳನ್ನು ಹೊಳೆಸುವುದರಲ್ಲಿ ಮಹೇಶ್ ಬಾಬು ಎನ್ ಅವರು ಮೌಲಿಕವಾದ ಕಾಣಿಕೆಗಳನ್ನು ನೀಡಿದ್ದಾರೆ. ಅದಾಗತಾನೇ ಓದು ಮುಗಿಸಿದ ವಿದ್ಯಾರ್ಥಿಯಾಗಿರಬಹುದು, ಅಲ್ಲದೆ ಒಂದು ನಿರ್ದಿಷ್ಟ ವೃತ್ತಿಯನ್ನು ಸೇರಿಕೊಂಡು ಆ ವೃತ್ತಿಯ ಸಾಧ್ಯಾಸಾಧ್ಯತೆಗಳನ್ನು ವಿಸ್ತರಿಸುವ ನಿಟ್ಟಿನ ಪ್ರಯತ್ನದಲ್ಲಿರುವಂಥ ವೃತ್ತಿಪರರಿರಬಹುದು, ಅಥವಾ ಒಂದು ವೃತ್ತಿಯನ್ನು ಬಿಟ್ಟು ಮತ್ತೊಂದು ವೃತ್ತಿಗೆ ಹೋಗುವಾಗ ಆಗಬಹುದಾದ ಎದುರಾಗಬಹುದಾದ ದ್ವಂದ್ವಗಳಿರಬಹುದು. ಆ ಎಲ್ಲ ಹಂತಗಳನ್ನು ನಿರ್ವಹಿಸ್ತಾ ವೃತ್ತಿಪರ ಮತ್ತು ವ್ಯಕ್ತಿಗತ ಯಶಸ್ಸನ್ನು ಕಂಡುಕೊಳ್ಳೋದು ಹೇಗೆ, ಕೌಟುಂಬಿಕ ವಲಯದೊಳಗೆ ಆಗಬಹುದಾದ ಏರುಪೇರುಗಳನ್ನು ನಿರ್ವಹಿಸೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಹೇಶ್ ಬಾಬು ಎನ್ ಅವರು ಮೌಲಿಕವಾದ ಸಲಹೆಗಳನ್ನು ನೀಡಬಲ್ಲಂಥ ಮನಃಶಾಸ್ತ್ರಜ್ಞರು. ಅವರ ಅಕಾಡೆಮಿಕ್ ಹಿನ್ನೆಲೆ ಮತ್ತು ಅವರ ಸಂಶೋಧನಾತ್ಮಕ ಹಿನ್ನೆಲೆ ಅತ್ಯಂತ ಶ್ರೀಮಂತವಾದುದು. ಅಲ್ಲದೆ ಬೇರೆ ಬೇರೆ ವಲಯಗಳವರಿಗೆ ಬೇಕಾಗಬಹುದಾದ ಸಕಾಲಿಕ ಸಲಹೆಗಳನ್ನು ಅವರು ಕೊಡಬಲ್ಲರು. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಉಜಿರೆಯ SDM ಕ್ಯಾಂಪಸ್ನ ಅಂಗಳದಲ್ಲಿ 2 ದಿನಗಳ ಜಾಬ್ ಮೇಳದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ವಲಯ ಹೇಗೆ ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು ಅನ್ನೋದನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಚರ್ಚೆ ಮುಂದುವರಿಯಲಿದೆ. ನಮಸ್ಕಾರ ಡಾಕ್ಟರ್ ಮಹೇಶ್ ಬಾಬು ಎನ್ ಅವರಿಗೆ, ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕ ಸ್ವಾಗತ.
2: ಥ್ಯಾಂಕ್ ಯು ಸರ್, ನಮಸ್ಕಾರ. ತುಂಬ ವಿಸ್ತೃತವಾಗಿ ನನ್ನ ಇಂಟ್ರೊಡಕ್ಷನ್ ಕೊಟ್ಟರೆ ನೀವು, ಹಾಗೆ ಬೇರೆ ಬೇರೆ ಏರಿಯಾದಲ್ಲಿ ಕೆಲಸ ಮಾಡಿದ್ದೇನೆ. ತುಂಬ ಧನ್ಯವಾದಗಳು ಸರ್ ನನ್ನ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಹಾಗೆ ಈಗ ಮಕ್ಕಳಿಗೆ ಉದ್ಯೋಗ ಮೇಳ ನಡೀತಾ ಇದೆ. ಉದ್ಯೋಗ ಮೇಳದಲ್ಲಿ ಎಲ್ಲ ಮಕ್ಕಳಿಗೆ ಸಹ ಅವರದೇ ಆದಂತಹ ಕೆಲವೊಂದು ಆಸೆ ಆಕಾಂಕ್ಷೆಗಳು ಇದ್ದೇ ಇದೆ. ನನಗೆ ಒಳ್ಳೆ ಕಂಪನಿ ಬೇಕು, ಕಂಪನಿಯಲ್ಲಿ ಒಳ್ಳೆ ಜಾಬ್ ಸಿಗಬೇಕು, ಜಾಬ್ ಅಂತ ಹೇಳಿದ್ರೆ ಒಳ್ಳೆ ಸ್ಟೇಟಸ್, ಹೈಯರ್ ಪೊಸಿಷನ್ ಬೇಕು ನನಗೆ. ಹಾಗೆ ಹೈಯರ್ ಪೊಸಿಷನ್ಗೆ ಹೋದಾಗ ಒಂದು ಒಳ್ಳೆ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಕೂಡ ಇರ್ತದೆ, ಎಷ್ಟು ಸ್ಯಾಲ್ರಿ ನನಗೆ ತಿಂಗಳ ಸಿಗ್ತದ ಇಲ್ಲ ಅಂತೇಳಿ ಅದೊಂದು ಮನಸ್ಸಲ್ಲಿ ದುಗುಡ. ಆ ದುಗುಡ ಹೇಗೆ ಅಂತ ಹೇಳಿದ್ರೆ, ಏನೋ ಮನಸ್ಸಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿರ್ತಾರ ಮೈಂಡಲ್ಲಿ. ಆ ಎಕ್ಸ್ಪೆಕ್ಟೇಷನ್ ಏನು, ನನಗಿಷ್ಟು ಕ್ವಾಲಿಫಿಕೇಶನ್

0: ಬಿಎ ನೋ ಬಿ ಕಾಮೋ ಎಂಎಸ್ಸಿನೋ ಎಂ ಕಾಮೋ ಆ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಹಾಗೆ ಅವರು ಮನಸ್ಸಲ್ಲಿ ಒಂದು ಅಂದ್ಕೊಂಡು ಮುಂದೆ ಹೋಗ್ತಾರೆ. ಸಿಕ್ಕರೆ ಒಳ್ಳೇದು, ಸಿಕ್ಕರೆ ಖಂಡಿತ ಒಳ್ಳೇದು, ಅವರಿಗೆ ಒಂದು ಒಳ್ಳೆ ಖುಷಿ ಕೊಡ್ತದೆ ಸಿಕ್ಕಾದ್ಮೇಲೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದೇನೋ ಮನಸ್ಸಲ್ಲಿ ಬೇಜಾರು ಅವರಿಗೆ. ಸೊ ಆ ರೀತಿಯ ಬದಲಾವಣೆಗಳು ಇರುತ್ತವೆ ಅಂತ.
1: ಬಟ್ ನನಗೆ ತುಂಬಾ ಸಲ ಗಮನಿಸೋದು ಏನಂದ್ರೆ ಸರ್, ಜಾಬ್ ಮೇಳಗಳಲ್ಲಿ ನಾನು ಗಮನಿಸಿದ್ರ ಪ್ರಕಾರ ಬಹುತೇಕ ಯಂಗ್ಸ್ಟರ್ಗಳ ದೊಡ್ಡ ಸಮಸ್ಯೆ ಏನಂತಂದ್ರೆ ಒಂದು ಕಾನ್ಫಿಡೆನ್ಸ್ನ ಲೆವೆಲ್ನ ಕಾಂಟೆಕ್ಸ್ಟ್ ಅಲ್ಲಿ ತುಂಬಾ ಕೊರತೆ ಇದೆ ಅಂತ ಅನ್ಸುತ್ತೆ ಒಂದ್ಸಲ. ಅಂದ್ರೆ ಅವ್ರಿಗೆ ಒಂದು ಅಂಬಿಗ್ವಿಟಿಯ ಮಧ್ಯೆ ಇರ್ತಾರೆ, ಅವರು ದ್ವಂದ್ವಗಳ ಮಧ್ಯೆ ಇರ್ತಾರೆ. ಅಂದ್ರೆ ಇಂಟರ್ವ್ಯೂ ಕೊಡೋದಕ್ಕೆ ಬಂದಾಗ ಬಂದವರಲ್ಲಿ ಒಂದು 100 ಜನ ಇದ್ರೆ 10 ಜನ ಮಾತ್ರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ರೀಚ್ ಮಾಡಿಕೊಳ್ಳುವ ಹಾಗೆ ಇರ್ತಾರೆ. ಆದರೆ ಬಹುತೇಕ 90% ಯಂಗ್ಸ್ಟರ್ಸ್ ಒಂದು ಬಗೆಯ ದ್ವಂದ್ವಗಳಲ್ಲೇ ಬಂದಿರ್ತಾರೆ. ಅಂದ್ರೆ ಯಾಕೆ ಅಂದ್ರೆ ಅದರ ಕಾರಣಗಳೇನು ಸರ್?
0: ಹೌದು ಸರ್, ಒಂದು ಅವರ ಬ್ಯಾಕ್ಗ್ರೌಂಡ್ ಎಂತ ಹೇಳಿದ್ರೆ, ಓಕೆ ತಂದೆ ತಾಯಿ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಅವರಿಗೆ. ಸಪೋರ್ಟ್ ಹೇಗೆ ಮಾಡ್ತಾರೆ, ಆಯ್ತಪ್ಪ ಮಗ ನೀನು ಹೋಗು ಅಥವಾ ಮಗಳೇ ನೀನು ಹೋಗು ನೀನು ಮಾಡು ಈ ಕೆಲಸ ಮಾಡೋದು ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ತಂದೆ ತಾಯಿ ಏನು ಮಾಡ್ತಾರೆ, ಹೌದಾ ಈ ಜಾಬ್ ನಿನ್ ಸಿಗ್ತದಾ ನೀನು ಮಾಡ್ಬೋದಾ, ಅವರಲ್ಲೇ ಒಂದು ಏನೋ ಒಂದು ಆತಂಕ ಆಯ್ತಾ, ಅದೊಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು. ಅದ್ರ ಜೊತೆಗೆ ಇನ್ನೊಂದು, ಈಗ ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ನಾವೇನು ಹೇಳ್ತೇವೆ ಜೆನ್ಜಿ ಅಂತ ನಾವು ಹೇಳ್ತೇವೆ, ಈಗ ಜನರೇಷನ್ ಜೆಡ್ ಅಂತೇಳಿ, ಅವ್ರು ಹೇಗೆ ತಮ್ಮಂತ ಬಿಂಬಿಸ್ತಾರೆ ಅಂತ ಹೇಳಿದ್ರೆ ಸೊಸೈಟಿಯಲ್ಲಿ ಅವ್ರಿಗೆಲ್ಲಾನು ಗೊತ್ತು, ನನಗೆ ಎಲ್ಲಾನು ನಾನು ತಿಳ್ಕೊಂಡಿದ್ದೀನಿ. ಟೆಕ್ನಿಕಲ್ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು, ಬಿಹೇವಿಯರ್ಸ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಸಹ ಅವರು ಅವರನ್ನು ಅವರೇ ಒಂಥರ ಮೇಲಿನ ಮಟ್ಟದಲ್ಲಿ ಇಟ್ಕೊಂಡು, ಓಕೆ ನನ್ನಿಂದ ನನ್ನ ಎದುರಿಗೆ ಯಾರು ಇಲ್ಲ ನಾನೇ ಇಲ್ಲ, ಇದೇನಾಗ್ತದೆ ಒಂದೊಂದು ಕಡೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಓವರ್ ಕಾನ್ಫಿಡೆನ್ಸ್ ಒಬ್ಬ ಒಂದು ಸ್ಟೂಡೆಂಟಿಗೆ ಬಂದರೆ ಸ್ವಲ್ಪ ಫೇಲ್ಯೂರ್ ಆಗೋದು ಸ್ವಲ್ಪ ಚಾನ್ಸಸ್ ತುಂಬ ಜಾಸ್ತಿನೇ. ಯಾಕಂತ ಹೇಳಿದರೆ ಈಗ ಎದುರಿಗೆ ಕೂತಂಥ ಇಂಟರ್ವ್ಯೂ ಅವರು ಕ್ವಶನ್ಸ್ ಏನಾದರೂ ಕೇಳ್ಬೋದು, ಅವ್ರಿಗೆ ಕ್ವಶನ್ ಕೇಳ್ತಾರೆ, ಅವರ ಒಂದು ಪರ್ಸನಾಲಿಟಿ ಅಸೆಸ್ ಮಾಡ್ತಾರೆ. ಅವರು ಹೇಗೆ ಒಂದು ಜಾಬ್ ಕೊಟ್ಟರೆ, ಒಂದು ಒಳ್ಳೆ ಜಾಬ್ ಕೊಟ್ಟರೆ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಕ್ರೈಸಿಸ್ನ, ಒಂದು ಕಂಪನಿಯಲ್ಲಿ ಒಂದು ಒಳ್ಳೆ ಜಾಬ್ ಇದೆಯಾ, ಹೈಯರ್ ಪೊಸಿಷನ್ ಇದೆ, ಯಾಕೆ ಸಬ್ಆರ್ಡಿನೇಟ್ಸ್ನ ನೋಡ್ಬೇಕು ಅವರು ಆಯ್ತಾ. ಸಬ್ಆರ್ಡಿನೇಟ್ಸ್ ನೋಡಿ ಅವರದ್ದೇ ಆದಂಥ ಕೆಲವೊಂದು ಕೊರತೆಗಳು ಮತ್ತೊಂದೇನೋ ಇನ್ನೊಂದೇನೋ ಕಂಪನಿಯಲ್ಲಿ ಅದನ್ನು ಫುಲ್ಫಿಲ್ ಮಾಡಲೇಬೇಕು ಅವರು. ಆ ಫುಲ್ಫಿಲ್ ಮಾಡಲಿಕ್ಕೆ, ಅವರ ನೀಡ್ಸ್ನ ಫುಲ್ಫಿಲ್ ಮಾಡಲಿಕ್ಕೆ ಇವರು ಕೆಪೇಬಲ್ ಇದ್ದಾರಾ ಇಲ್ಲ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಲೇಬೇಕು. ಯಾರಿಗೆ? ಸಬ್ಆರ್ಡಿನೇಟ್ಸ್ಗೆ, ಎಂಪ್ಲಾಯೀಸಿಗೆ. ಅದು ಇವರ ಜವಾಬ್ದಾರಿ ಅದು ಆಯ್ತಾ. ಸೊ ಆ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾರೆ ಅಂತೇಳಿ, ಇದೆಲ್ಲ ಬೇರೆ ಬೇರೆ ಫ್ಯಾಕ್ಟರ್ಸ್ ರಿಕ್ರೂಟ್ಮೆಂಟ್ ತಗೊಳ್ಳುವಾಗ. ಸೊ ಆ ಬೇರೆ ಫ್ಯಾಕ್ಟರ್ಸ್ನ ಹೇಳಿದಾಗ ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೇಗಾಗ್ತದೆ ಅಂದರೆ ಅವರಿಗೆ ಬೇಗ ರಪ್ಪ ಅಂತೇಳಿ ಆನ್ಸರ್ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಓಕೆ ಇದು ನನಗೆ ಪ್ರಾಬ್ಲಮ್ ಇದೆ, ನಾನು ಅನಾಲಿಸಿಸ್ ಮಾಡ್ಬೋದು ಹಾಗೆ ಅಂತೇಳಿ. ಸೊ ಇದು ಒಂದು ಒಂದು ಕಾರಣ. ಹಾಗೆ ಅದ್ರ ಜೊತೆಗೇ ಒಂದು ಐಡೆಂಟಿಟಿ ಕ್ರೈಸಿಸ್ ಅಂತ ಅವ್ರ ಕಡೆ ಬರ್ತದೆ, ಐಡೆಂಟಿಟಿ ಕ್ರೈಸಿಸ್. ಆ ಕ್ರೈಸಿಸ್ ಬಂದಾಗ ಅವರಲ್ಲಿ ಏನೋ ಒಂದು ತಳಮಳ ಮನಸ್ಸಲ್ಲಿ, ಆ ತಳಮಳ ಆದಾಗ ಅವರಿಗೆ ಮೆಂಟಲಿ ದೇರ್ ಡಿಸ್ಟರ್ಬ್. ಯಾವಾಗ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ, ಸೊ ಅವರ ಬಿಹೇವಿಯರ್ಸ್ ಕೂಡ ಚೇಂಜ್ ಆಗ್ತದೆ, ಅವರ ಕಮ್ಯುನಿಕೇಶನ್ ಕೂಡ ಹೊರಟೋಗ್ತದೆ, ಏನು ಬರಲ್ಲ. ಸೊ ಇದೊಂದು ಕಾರಣ ಆಗಿರ್ಬೋದು ಫೇಲ್ಯೂರ್ ಆಗೋಕ್ಕೆ.
1: ನೀವು ಹೇಳ್ತಾ ಇರಬೇಕಾದ್ರೆ ನನಗೆ ಅನಿಸಿದ್ದು ಒಂದು ಅಂದರೆ ಮಿಸ್ಅಲೈನ್ಮೆಂಟ್ ಅಂತ ಕರಿತೀವಲ್ಲ, ಅಂದರೆ ಒಂದು ಫರ್ಮ್ ಸ್ಟ್ಯಾಂಡ್ಸ್ ಜೊತೆಗೆ ಇರುವಂತ ಒಬ್ಬ ಹುಡುಗ ಇಂಟ್ರೋವರ್ಟ್ ಆಗಿರ್ತಾನೆ.
0: ಹೌದು,
1: ಅವನು ಅದರ್ ಎಂಡ್ ಗೊತ್ತಿರೋದಿಲ್ಲ, ಅಂದರೆ ಅದರ್ ಪಾಸಿಬಿಲಿಟೀಸ್ಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ಅಂದರೆ ಹೊರ ಜಗತ್ತು, ಹೊಸ ಜಗತ್ತು, ಒಂದು ಕಂಪನಿ ಎನ್ವೈರನ್ಮೆಂಟು. ಅವನು ಒಬ್ಬ ಯಂಗ್ಸ್ಟರ್ ತುಂಬ ಎಕ್ಸಲೆಂಟ್ ಆಗಿರ್ತಾನೆ ಅಕಾಡೆಮಿಕ್ಸಲ್ಲಿ,
0: ಹೌದು
1: ಪ್ರಾಯೋಗಿಕವಾಗಿಯೂ ಕೂಡ ಎಕ್ಸಲೆಂಟ್ ಆಗಬಹುದಾದ ಸಾಧ್ಯತೆ ಇರ್ತದೆ. ಆದರೆ ಸಮಸ್ಯೆ ಏನಂತಂದರೆ ಇಂಟರ್ವ್ಯೂನ ಸಂದರ್ಭದಲ್ಲಿ ಅವರು ಇಂಟ್ರೋವರ್ಟ್ ಆಗ್ತಾರೆ. ಬಹಳ ಸಂದರ್ಭಗಳಲ್ಲಿ ಈಗ ಒಂದು ತಪ್ಪು ಕಲ್ಪನೆ ಏನಂತಂದರೆ ವಿಸಿಬಿಲಿಟಿಯ ಪ್ರಶ್ನೆ ಎತ್ತಲಾಗುತ್ತೆ. ವೆನ್ ಯು ಆರ್ ವಿತ್ ದ ಎನರ್ಜೆಟಿಕ್ ವಿಸಿಬಿಲಿಟಿ, ವೆನ್ ಯು ಆರ್ ವೈಬ್ರೆಂಟ್ ಇನ್ ಟರ್ಮ್ಸ್ ಆಫ್ ಸ್ಪೀಕಿಂಗ್, ಹಂಗಿದ್ರೆ ಮಾತ್ರ ನೀವು ತುಂಬ ಇಂಪಾರ್ಟೆಂಟ್ ಪ್ರೊಫೆಷನಲ್ ಅಂತ ಕೆಲವರು ಮಿಸ್ಇಂಟರ್ಪ್ರಿಟ್
0: ಮಾಡ್ತಾರೆ.
1: ಆದರೆ ಇಂಟ್ರೋವರ್ಟ್ ಇದ್ದವನ ಒಳಗೂ ಕೂಡ ಒಂದು ಶಕ್ತಿ ಇರ್ತದೆ. ಅವನು ಇಂಟರ್ವ್ಯೂ ಅಟೆಂಡ್ ಆಗುವಾಗ ತುಂಬ ದ್ವಂದ್ವಾತ್ಮಕವಾಗಿ ಅವನು ಎಕ್ಸಿಕ್ಯೂಟ್ ಮಾಡ್ತಾನೆ ಸರ್. ಇದು ಏನಾಗ್ತಾ ಇರ್ತದೆ ಅವನ ತಲೆಯಲ್ಲಿ ಏನಾಗ್ತದೆ ಅಂದರೆ ಹೀ ಈಸ್ ವೆರಿ ಎಫಿಷಿಯಂಟ್, ಬಟ್ ಎಟ್ ದ ಮೊಮೆಂಟ್ ಆಫ್ ಫೇಸಿಂಗ್ ಇಂಟರ್ವ್ಯೂ ಹಿಸ್ ಇಂಟ್ರೋವರ್ಟ್ನೆಸ್ ಹಾಂಟ್ಸ್ ಹಿಸ್ ಪರ್ಸನಾಲಿಟಿ. ಆ ಸಂದರ್ಭದ ಹಂತ ಹೇಗಿರ್ತದೆ, ಅದನ್ನು ಮೀರೋದಕ್ಕೆ ಏನ್ ಮಾಡಬಹುದು ಅವರು? ಯಾಕಂದ್ರೆ ಇಂಟರ್ವ್ಯೂವರ್ ಸಂದರ್ಶಿತ ಮತ್ತು ಸಂದರ್ಶಕ ಇದಾರಲ್ಲ, ಸಂದರ್ಶಕನಿಗೆ ಗೊತ್ತಾಗತ್ತೆ. ಅಂದ್ರೆ ಆ ತರದ ಅಪ್ಡೇಟೆಡ್ ಐಡೆಂಟಿಟಿ ಜೊತೆಗೆ ಇದ್ದ ಲೀಡರ್ ಇದ್ದಾಗ ಮಾತ್ರ ದಿಸ್ ಏನೋ ಕ್ಯಾಂಡಿಡೇಟ್ ಈಸ್ ವೆರಿ ಪರ್ಫೆಕ್ಟ್, ವೆನ್ ಇಟ್ ಕಮ್ಸ್ ಟು ಸ್ಪೀಕಿಂಗ್ ಹೀ ಈಸ್ ನಾಟ್ ಪರ್ಫಾರ್ಮಿಂಗ್ ವೆಲ್ ಅಂತ ಗೊತ್ತಾದವರು ಅವರು ಅಂತವ್ರು ಸೆಲೆಕ್ಟ್ ಮಾಡ್ತಾರೆ. ಬಹಳ ಸಂದರ್ಭಗಳಲ್ಲಿ ಏನಾಗುತ್ತೆ, ಅವ್ರು ಮಾತನಾಡೋದೇ ಇಲ್ಲ ಅನ್ನುವ ಕಾರಣಕ್ಕಾಗಿನೇ ಅವರ ಕ್ಯಾಂಡಿಡೇಚರ್ ಅನ್ನು ರಿಜೆಕ್ಟ್ ಮಾಡ್ತಾರೆ. ಇದನ್ನ ಈ ಸಂದರ್ಭವನ್ನ ಇಂಥ ಸಂದರ್ಭವನ್ನ ಈ ಟೆಂಡೆನ್ಸಿಯನ್ನು ನೀವು ಹೆಂಗೆ ನೋಡ್ತೀರಾ ಸರ್, ಸೈಕಾಲಜಿ ಕಾಂಟೆಕ್ಸ್ಟ್? ಕಾಂಟೆಕ್ಸ್ಟಲ್ಲಿ
0: ಈಗ ಸೈಕಾಲಜಿ ಕಾಂಟೆಕ್ಸ್ಟಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು. ಹೀಗೆ ನೀವು ಹೇಳಿದ್ರಲ್ಲಿ ಈಗ ಒಬ್ಬ ವಿದ್ಯಾರ್ಥಿ ಮೇ ಬಿ ಇನ್ಫೀರಿಯರಿಟಿನೋ ಅಥವಾ ಸುಪೀರಿಯರಿಟಿನೋ ಅಂತ ಹೇಳಿ ಮೊಟ್ಟ ಮೊದಲಿಗೆ ನೋಡ್ಬೇಕಾದ್ರೆ ಈಗ ನಮ್ಮ ಸೈಕಾಲಜಿಯಲ್ಲಿ ಒಂದು ಥಿಯರಿ ಇದೆ ಪರ್ಸನ್ ಸೆಂಟರ್ಡ್ ಅಂತೇಳಿ. ಪರ್ಸನ್ ಸೆಂಟರ್ಡ್ ಕೊಟ್ಟಿರೋದು ನಮ್ಮ ಕಾರ್ಲ್ ರೋಜರ್ಸ್ ಅಂತ, ಈಸ್ ಅ ಗ್ರೇಟ್ ಸೈಕಾಲಜಿಸ್ಟ್ ಸೈಂಟಿಸ್ಟ್ ಆಸ್ ವೆಲ್. ಅವರ ಒಂದು ಥಿಯರಿಯಲ್ಲಿ ಅವ್ರು ಮಾತಾಡ್ತಾರೆ ಏನಂತ, ಒಂದು ರಿಯಲ್ ಸೆಲ್ಫ್ ಮತ್ತೊಂದು ಐಡಿಯಲ್ ಸೆಲ್ಫ್ ಅಂತೇಳಿ. ರಿಯಲ್ ಸೆಲ್ಫ್ ಅಂತ ಹೇಳಿದ್ರೆ ನಾನು ನಾನೇನು ಆಯ್ತಾ, ನನ್ನ ಎಬಿಲಿಟಿ ಏನಿದೆ, ನನ್ನ ಸ್ಕಿಲ್ ಏನಿದೆ ಆಯ್ತಾ, ದಟ್ ಈಸ್ ರಿಯಲ್ ಸೆಲ್ಫ್. ಯಾವ ವ್ಯಕ್ತಿ ಅಥವಾ ವಿದ್ಯಾರ್ಥಿ ತಮ್ಮ ರಿಯಲ್ ಸೆಲ್ಫ್ನ ಅರ್ಥ ಮಾಡ್ಕೊಂಡು ಅದರ ಪ್ರಕಾರನೇ ಅವರು ಬಿಹೇವಿಯರ್ನ ಮಾಡಿಫೈ ಮಾಡ್ತಾ ಹೋದರೆ ಜೀವನದಲ್ಲಿ ಯಾವುದು ಕಷ್ಟ ಬರಲ್ಲ, ಯಾವುದು ಕ್ರೈಸಿಸ್ ಆಗಲ್ಲ, ಯಾವುದು ಇಂಟರ್ವ್ಯೂ ಅಟೆಂಡ್ ಮಾಡಲಿ ಏನೇ ಆಗಲಿ ತುಂಬ ಕಾನ್ಫಿಡೆಂಟ್ ಆಗಿ ಅಟೆಂಡ್ ಮಾಡ್ತಾನೆ. ಅವನಿಗೇನು ಗೊತ್ತಿದೆಯಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತಾನೆ ಅವನು. ಈಗ ಇಂಟರ್ವ್ಯೂ ಬಂದಾಗ ನಮಗೇನು ಗೊತ್ತಿದೆಯಲ್ಲ ಅಪ್ಲೈಡ್ ಮಾಡಿ ನಾವು ಆನ್ಸರ್ ಮಾಡಬೇಕಾಗ್ತದೆ ಅಲ್ಲಿ, ಡಿಪೆಂಡಿಂಗ್ ಆನ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಕಂಪನಿ ಹಾಗೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಕೆಲವೊಬ್ಬರೆಲ್ಲ ಅವರ ಒಂದು ರಿಯಲ್ ಸೆಲ್ಫ್ ಅನ್ನು ಬಿಟ್ಟು ಈ ಐಡಿಯಲ್ ಸೆಲ್ಫ್ಗೆ ಅಡಾಪ್ಟ್ ಆಗ್ಲಿಕ್ಕೆ ಹೋಗ್ತಾರೆ ಅವರು. ಹೊರಗಿನ ಜಗತ್ತಿನಿದೆ ಅದ್ರ ಪ್ರಕಾರ ನಾನು ಹೋಗ್ಬೇಕು, ನನಗೆ ಸ್ಕಿಲ್ ಇದೆಯಲ್ಲ ಅಂತ ಗೊತ್ತಿಲ್ಲ, ನನಗೆ ಎಬಿಲಿಟಿ ಇದೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಅವ್ರೇನ್ ಮಾಡ್ತಾರೆ ಇನ್ನೊಂದಕ್ಕೆ ಇಂಪ್ರೆಸ್ ಆಗ್ತಾರೆ ಅವರು.
1: ಹೇಳಿದ್ರೆ ನಾನು ಆಯ್ಕೆ ಆಗ್ತೀನಿ ಒಂದು
0: ಮನಸ್ಥಿತಿ,
1: ಚೌಕಟ್ಟುಗಳನ್ನ ಹಾಕೊಂಡ್ಬಿಡ್ತಾರೆ.
0: ಸೊ ಅಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ತದಲ್ಲ ಎರಡರ ನಡುವೆ. ಸೊ ಕಾನ್ಫ್ಲಿಕ್ಟ್ ಆದಾಗ ಅವರು ಫೀಲ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ. ಹಾಗೆ ನನ್ನ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಸೆಲ್ಫ್ ಮಾನಿಟರಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್, ಸೆಲ್ಫ್ ಅನಾಲಿಸಿಸ್. ವಿತೌಟ್ ಸೆಲ್ಫ್ ಅನಾಲಿಸಿಸ್ ಯಾರೇ ಆಗಲಿ ನಾವು ಜೀವನದಲ್ಲಿ ಸಕ್ಸಸ್ ಸ್ವಲ್ಪ ಕಡಿಮೆನೆ. ನಮ್ಮ ಲಿಮಿಟೇಷನ್ ಗೊತ್ತಾಗಬೇಕಲ್ಲ, ನಮಗೆ ಲಿಮಿಟೇಷನ್ ಗೊತ್ತಾದರೆ ಮಾತ್ರ ನಾವು ಹೋಗ್ಬೋದು ಅಷ್ಟೇ. ಈಗ ಇಂಟರ್ವ್ಯೂವರು ತುಂಬ ಕ್ವಶನ್ಸ್ ಕೇಳ್ತಾರೆ, ಯಾಕಂತೇಳಿ ಬೇರೆ ಬೇರೆ ಆ್ಯಂಗಲಲ್ಲಿ ವೆದರ್ ಕ್ಯಾಂಡಿಡೇಟ್ ಈಸ್ ಏಬಲ್ ಟು ಹ್ಯಾಂಡಲ್ ಕ್ರೈಸಿಸ್ ಇನ್ ದ ಕಂಪನಿ ಅಂತೇಳಿ. ಸೊ ಇದೊಂದು ಚೌಕಟ್ಟು ಇರ್ಬೋದು ಯಾವುದರಲ್ಲಿ, ಒಂದು ಕಂಪನಿ ಬಂದಾಗ ವ್ಯಕ್ತಿತ್ವ ಬಂದಾಗ ಪರ್ಸನಾಲಿಟಿ ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ಇದು ಸಹ ಇರ್ಬೋದು ಒಂದು ಪಾಯಿಂಟ್. ಹಾಗೆ
1: ಅಂದ್ರೆ ನೀವು ಅವಾಗಲೇ ಹೇಳಿದ್ರಿ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ನ ಒಂದು ಪಾಸಿಂಗ್ ರೆಫರೆನ್ಸ್ ಕೊಟ್ಟ್ರಿ, ಅಂದ್ರೆ ಎರಡು ವ್ಯಕ್ತಿತ್ವಗಳಲ್ಲೂ ಈ ತರದ ಒಂದು ತಾನು ಯಾವ್ದು ಅಲ್ಲವೋ ಆ ತರಹದ ಒಂದು ಐಡಿಯಲ್ ಹಂತಕ್ಕೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ದ್ವಂದ್ವಗಳನ್ನ ಅವರೇ ಮೈ ಮೇಲೆ ಎಳೆದುಕೊಂಡು ಬಿಡ್ತಾರೆ ಅಂತ. ಅಂದ್ರೆ ಈಗ ಓವರ್ ಕಾನ್ಫಿಡೆನ್ಸ್ ಇರೋರು ಕೂಡ ಇಲ್ಲದೇ ಇರೋದನ್ನ ಹೇಳಿ ಸಮಸ್ಯೆಗಳನ್ನು ಎದುರಿಸಿಬಿಡ್ತಾರೆ. ಎಟ್ ದ ಸೇಮ್ ಟೈಮ್ ದೋಸ್ ಹೂ ಆರ್ ವೆರಿ ವೆಲ್ ವರ್ಸ್ಡ್ ಸಚ್ ಕ್ಯಾಂಡಿಡೇಟ್ಸ್ ಆಲ್ಸೋ ಫೇಸ್ ದ ಸೇಮ್ ಪ್ರಾಬ್ಲಮ್ ಅನ್ನುವಂಥದ್ದು.
0: ಹೌದು,
1: ನನಗೆ ಇನ್ನೊಂದು ಹೀಗೆ ನೀವು ಮಾತಾಡಬೇಕಾದ್ರೇ ನನಗೆ ಅನಿಸಿತು, ಅಂದರೆ ಯಾರು ಸಂದರ್ಶನ ಮಾಡ್ತಿರ್ತಾರಲ್ಲ, ಐ ಹರ್ಡ್ ಸಮ್ ಇನ್ಸಿಡೆಂಟ್ಸ್ ಇನ್ಸಿಡೆನ್ಸಸ್ ಇನ್ ದ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ಸ್ ಬೈ ವರ್ಚು ಆಫ್ ದೇರ್ ಪ್ರೆಸೆನ್ಸ್ ಕ್ಯಾಂಡಿಡೇಟ್ಸ್ ಪ್ರೆಸೆನ್ಸ್ ಇರುತ್ತಲ್ಲ, ಯಾರೋ ಒಬ್ಬರು ಸಂದರ್ಶನಕ್ಕೆ ಬಂದಿರ್ತಾರಲ್ಲ ಅಭ್ಯರ್ಥಿ, ಅವರು ನಡೆಯುವ ರೀತಿ, ಅವರು ಕುಳಿತುಕೊಳ್ಳುವ ಭಂಗಿ, ಮತ್ತು ನೋಡುವ ರೀತಿ, ಮತ್ತು ಸಂದರ್ಶನವನ್ನು ಎದುರಿಸುವಾಗ ಅವರು ಹೇಗೆ ಗೆಸ್ಚರ್ಗಳನ್ನು ಕೊಡ್ತಾರೆ ಅನ್ನೋದನ್ನೇ ಆಧರಿಸಿಕೊಂಡು ಈ ಕ್ಯಾಂಡಿಡೇಟ್ ನಮಗೆ ಪ್ರಿಫರೇಬಲ್ ಹೌದಾ ಅಲ್ವಾ ಅಂತ ನಿರ್ಣಯ ಮಾಡುವಷ್ಟರ ಮಟ್ಟಿಗೆ ಕೆಲವು ಲೀಡರ್ಸ್ಗಳು ವೆಲ್ ವರ್ಸ್ಡ್ ಇರ್ತಾರಲ್ಲ, ಈ ಸಾಧ್ಯತೆಗಳನ್ನು ಒಬ್ಬ ಸಂದರ್ಶನಕ್ಕೆ ಹೋಗಬಹುದಾದ ಅಭ್ಯರ್ಥಿ ಹೆಂಗೆ ಪರಿಗಣಿಸ್ಬೇಕು? ಯಾಕಂದರೆ ಡ್ರೆಸ್ ಸೆನ್ಸ್ ಇರಬೇಕು, ಆಮೇಲೆ ಮಾತನಾಡುವಾಗ ಯಾವ ರೀತಿ ಇರಬೇಕು, ಅದು ಓವರ್ ಕಾನ್ಶಿಯಸ್ ಆಗಬಾರ್ದು ಅನ್ನುವಂಥದ್ದು ಇದೆ. ಆದರೆ ಅದು ಕೂಡ ಪರಿಗಣನೆ ಆಗ್ತದೆ ಅನ್ನುವಂಥದ್ದು ಒಂದಿರುತ್ತೆ. ಕೆಲವು ಸಲ ಸಂದರ್ಶನಕ್ಕೆ ಬರೋರು ಹೇಗಿರ್ತಾರೆ ಅಂತಂದ್ರೆ ಸುಮ್ಮನೆ ಯಾಂತ್ರಿಕವಾಗಿ ಬಂದ್ಬಿಟ್ಟಿರ್ತಾರೆ, ಅದು ಲೀಡರ್ಗಳಿಗೆ ಗೊತ್ತಾಗತ್ತಂತೆ. ಸೊ ಈ ಆಯಾಮವನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ಯಾಕಂದ್ರೆ ಬಹುತೇಕ ಯಂಗ್ಸ್ಟರ್ಗಳಿಗೆ ಈ ಓರಿಯೆಂಟೇಶನ್ ಇಲ್ಲ, ಯಾಂತ್ರಿಕತೆಯ ಅವಲಂಬನೆ ಬಂದಾಗ ಎಲ್ಲರೂ ಇಂಟ್ರೋವರ್ಟ್ ಆಗಿದ್ದಾರೆ ಸರ್. ಈಗ ಹೊರ ಜಗತ್ತು ಗೊತ್ತೇ ಇಲ್ಲ, ಹೊರ ಜಗತ್ತಿನ ಜೊತೆಗೆ ಬೆರೆಯುವಂತ ಒಂದು ಡೈಮೆನ್ಷನ್ಸ್ ಪೂರ್ತಿ ಕಡಿಮೆ ಆಗಿರೋದ್ರಿಂದ ಇಂಥ ಸೂಕ್ಷ್ಮಗಳನ್ನು ನಾವು ಹೇಗೆ ಗ್ರಹಿಸಬಹುದು ಸಂದರ್ಶನದ ಹಂತವನ್ನು ಎದುರಿಸುವ ಕಾಲಕ್ಕೆ, ಅದನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ?
0: ಈಗ ನಾನು
1: ಬೈ ವರ್ಚು ಆಫ್
0: ಗೆಸ್ಟ್ಸ್ ಈಗ ನಾನು ಒಂದಾಗಲೇ ಒಂದು ಪಾಯಿಂಟ್ನ ಹೇಳಿದೆ, ಸೆಲ್ಫ್ ಮಾನಿಟರಿಂಗ್ ಅಂತೇಳಿ. ಸೆಲ್ಫ್ ಮಾನಿಟರಿಂಗ್ ಹೌದು ತುಂಬ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ, ಜೊತೆಗೆ ಒಂದು ಜೀವನದಲ್ಲಿ ಒಂದು ಶಿಸ್ತು ಅಂತ ಬೇಕಲ್ಲ ಅದು ಒಂದು. ಈಗ ಆಬ್ವಿಯಸ್ಲಿ ಈಗ ನಾವು ಇಂಟರ್ವ್ಯೂ ಅಟೆಂಡ್ ಆದಾಗ ಎಲ್ಲ ಫ್ಯಾಕ್ಟರ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ನಮಗೆ. ನಾವು ಒಂದು ನಡೆಯುವ ರೀತಿಯಾಗಲಿ, ಮಾತಾಡುವ ರೀತಿಯಾಗಲಿ, ಕಮ್ಯುನಿಕೇಷನ್, ಮತ್ತು ನಮ್ಮದು ಅಪಿಯರೆನ್ಸ್ ಹೇಗಿದೆ, ವೆದರ್ ದ ಕ್ಯಾಂಡಿಡೇಟ್ ಈಸ್ ವೆರಿ ಪೊಲೈಟ್ ಆರ್ ಲಿಟ್ಲ್ ಬಿಟ್ ಆಫ್ ಅಗ್ರೆಸಿವ್ ಅಂತೇಳಿ, ಇದು ಸಹ ಇಂಪಾರ್ಟೆಂಟ್ ಆಗ್ತದೆ. ಈಗ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಂತ ಅಭ್ಯರ್ಥಿ ಅಥವಾ ಕ್ಯಾಂಡಿಡೇಟು ಫಸ್ಟು ಒಂದು ಸುಮ್ಮನೆ ಒಂದು ಕೂತ್ಕೊಂಡು ನಂದೇನಿದೆಯಪ್ಪ, ವಾಟ್ ಐ ಆಮ್ ಟುಡೇ, ರೈಟ್, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ನನ್ನ ಸ್ಕಿಲ್ನ ನಾನು ಹೇಗೆ ಪ್ರೆಸೆಂಟ್ ಮಾಡೋದು, ಇನ್ನೊಬ್ಬರಿಗೆ ಇಂಪ್ರೆಸ್ ಮಾಡೋದು ಹೇಗೆ, ಪಾಸಿಟಿವ್ ಆಗಿ ಒಂದು ಮಾತಾಡುವ ಟೋನ್ ಆಗಲಿ, ಟೋನ್ ಕೂಡ ಇಂಪಾರ್ಟೆಂಟ್. ನಮ್ಮ ಟೋನು ಸಹ ಒಂದು ನಾನ್ ವರ್ಬಲ್ ಕಮ್ಯುನಿಕೇಷನ್ಸ್, ಯಾರಿಗೆ ನಮಗೆ ಎದುರಿಗೆ ಕೂತ್ಕೊಂಡಂಥ ವ್ಯಕ್ತಿಗೆ, ಅವ್ರು ಅದ್ರ ಸಹ ಅದ್ರ ಥರನೇ ಅವ್ರು ಅನಾಲಿಸಿಸ್ ಮಾಡ್ತಾರೆ ಟೋನು, ನಮ್ಮ ವಿ ಎಫ್ ಎಕ್ಸ್ಪ್ರೆಷನ್ ಆಗಲಿ, ಆಯ್ತಾ, ನಾವು ಬಾಡಿ ಪೋಶ್ಚರ್ಸ್ ಆಗಲಿ ಕೂಡೋದೆಲ್ಲ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ನಾನೊರಬಲ್ ಕ್ಯೂಸ್ ಅಂತ ನಡೀತದೆ ಸೈಕಾಲಜಿಯಲ್ಲಿ. ಸೊ ಹಾಗಾಗಿ ಯಾವುದೇ ಒಂದು ಇಂಟರ್ವ್ಯೂ ಆಗಲಿ, ಯಾವುದೊಂದು ಸರ್ಕಮ್ಸ್ಟೆನ್ಸ್ ಆಗಲಿ, ಸೊ ಅದರದೇ ಆದಂಥ ಕೆಲವೊಂದು ರಿಕ್ವೈರ್ಮೆಂಟ್ ಇರ್ತದೆ. ಆ ರಿಕ್ವೈರ್ಮೆಂಟ್ ಪ್ರಕಾರ ವೆದರ್ ಯು ಆರ್ ಪ್ರಿಪೇರ್ಡ್ ಆರ್ ನಾಟ್. ಸೊ ಈ ಒಂದು ಚೌಕಟ್ಟಲ್ಲಿ ಅವರು ಸೆಲ್ಫ್ ಮಾನಿಟರಿಂಗ್ ಮಾಡ್ತಾ ಹೋದ್ರೆ ದೇ ಕ್ಯಾನ್ ಈಸಿಲಿ ದೇ ಕ್ಯಾನ್ ಸಕ್ಸಸ್ ಅಂತ ಅಟೆಂಡ್ ಮಾಡಲಿ ಅಂತ. ಕ್ವಶನ್ಸ್ ಹೇಗೆ ಬರ್ತದೆ ನನಗೆ, ಮೋರ್ ಆಫ್ ಕ್ವಶನ್ಸ್ ಐ ಮೇ ಗೆಟ್ ಅಪ್ಲೈಡ್ ಅಂತೇಳಿ. ಸೊ ವೈ? ಬಿಕಾಸ್ ದೇ ವಾಂಟೆಡ್, ದೇ ವಾಂಟ್ ಟು ನೋ ದಟ್ ವಾಟ್ ಐ ಆಮ್ ಅಂತೇಳಿ, ನನ್ನ ಸ್ಕಿಲ್ ಏನಿದೆ. ಸೊ ಈ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಅಭ್ಯರ್ಥಿ, ಸೊ ದೇ ಕ್ಯಾನ್ ಡೆಫಿನೆಟ್ಲಿ ಟೇಕ್ ಅ ಗುಡ್ ಜಾಬ್ ಅಂತ, ದೇ ಕ್ಯಾನ್ ಇಂಪ್ರೆಸ್.
1: ನೀವು ಹೇಳಕಲ್ಲಕ್ಕೆ ನನಗೆ ಅನಿಸಿದ್ದು, ನನಗೆ ಗೊತ್ತಿರೋದನ್ನ ಗೊತ್ತಿದೆ ಅಂತ ಹೇಳಿಕೊಳ್ಳುವ ಸಂದರ್ಭದಲ್ಲಿ ನನಗಷ್ಟೇ ಗೊತ್ತಿದೆ ಅನ್ನುವ ರಿಫ್ಲೆಕ್ಷನ್ ಕಾಣಿಸ್ಕೊಳ್ಬಾರ್ದು. ಮಾರ್ಚ್ 6 ಮತ್ತು ಮಾರ್ಚ್ 7 ಎರಡು ದಿವಸಗಳ ಕಾಲ ಎಸ್ ಡಿ ಎಂ ನಲ್ಲಿ ಜಾಬ್ ಮೇಳ ನಡೀತಾ ಇತ್ತಲ್ಲ, ಮೊದಲ ದಿನದ ಒಂದು ಅನುಭವವನ್ನು ಹೇಳೋದಾದ್ರೆ, ಒಬ್ರು ಹೈಯರ್ ಪೊಸಿಷನ್ ಅಲ್ಲಿರುವ ಲೀಡರ್ ಹೇಳಿದ್ರು ನನಗೆ. ಅವ್ರು ಏನು ಹೇಳಿದ್ರು ಅಂದ್ರೆ, ತುಂಬಾ ಮಕ್ಕಳಲ್ಲಿ ದ್ವಂದ್ವ ಇದೆ ಅಂತ, ಅಂದ್ರೆ ಯಾವ ಹುದ್ದೆಗೆ ಹೋಗ್ಬೇಕು ಅನ್ನೋದೇ ಸ್ಪಷ್ಟತೆ ಇಲ್ಲ ಅಂತ ಒಂದು ಹೇಳಿದ್ರು. ಯಾವ ಹುದ್ದೆಗೆ ಹೋಗ್ಬೇಕು ಒಂದು, ಯಾಕಂದ್ರೆ ನಾವು ಓದುವ ಕಾಲಕ್ಕಿನ ಒಂದು ಸ್ಪಷ್ಟತೆಯ ಜೊತೆಗಿರ್ತೀವಲ್ಲ, ಒಂದು ಸ್ಟ್ರೀಮ್ ಅನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಆದ್ರೆ ಆ ಸ್ಟ್ರೀಮ್ ಆಯ್ಕೆ ಮಾಡಿಕೊಂಡು ಇಂಟರ್ವ್ಯೂ ಹಂತದಲ್ಲಿ ಬಂದಾಗಲೂ ಕೂಡ ನಾನು ಯಾವ ಸ್ಟ್ರೀಮಿಗೆ ಹೋಗ್ಬೇಕು, ಯಾವ ಜಾಬ್ ಅಥವಾ ಯಾವ ಪ್ರೊಫೆಷನಲ್ ಅರೆನನ್ನು ಪ್ರವೇಶ ಮಾಡಬೇಕು ಅನ್ನುವ ಸ್ಪಷ್ಟತೆ ಇಲ್ಲ ಅನ್ನುವಂಥ ಒಂದು ಅಬ್ಸರ್ವೇಷನ್ ಅನ್ನು ಅವರು ಕೊಟ್ಟರು. ಇದಕ್ಕೆ ಏನು ಕಾರಣ ಸರ್ ಅಂದರೆ, ಇದು ಪಾಲಿಸಿ ಮೇಕಿಂಗ್ ಪಾಲಿಸಿ ಕಾಂಟೆಕ್ಸ್ಟಲ್ಲಿ ಸಮಸ್ಯೆ ಇದೆಯಾ, ಅಥವಾ ಎಜುಕೇಷನಲ್ ಸೆಕ್ಟರ್ ಪಾಲಿಸಿಗೆ ಅನುಗುಣವಾಗಿಯೇ ಕೆಲಸ ಮಾಡ್ತಾ ಇದೆಯಲ್ಲ, ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಈ ದ್ವಂದ್ವ ಕೆಲವು ಮಕ್ಕಳಲ್ಲಿ ಯಾಕೆ ಉಳಿತದೆ, ಅದನ್ನ ಹೇಗೆ ಅವರು ಮೀರಬಹುದು ಅಂತ ಅನ್ಸುತ್ತೆ ಸರ್ ತಮಗೆ?
0: ಈಗ ನೋಡಿ, ಸದ್ಯದ ದಿನಗಳು ಹೇಗಿದೆ ಅಂತ ಹೇಳಿದ್ರೆ, ಈ ಎಸ್ಪೆಷಲಿ ಮಕ್ಕಳಿಗೆ ಸುಮಾರು ಅಪರ್ಚುನಿಟಿ ಇದೆ, ಅವರಿಗೆ ಬೇರೆ ಬೇರೆ ಸ್ಥಳದಲ್ಲಿ ಅಪರ್ಚುನಿಟಿ ಇದೆ. ಮತ್ತೊಂದ್ರಲ್ಲಿ ನೋಡಿದ್ರೆ, ಸೈಕಾಲಜಿಕಲಿ ದೇ ಆರ್ ವೆರಿ ಚೂಸಿ ಸೆಲೆಕ್ಟಿವ್. ಯಾವ್ದೋ ಒಂದು ಕಂಪನಿಗೆ ಹೋಗ್ತಾರೆ, ಏನೋ ಒಂದು ಸ್ವಲ್ಪ ಇಷ್ಟ ಆಗ್ತದೆ, ಅದು ಬಿಟ್ಟು ಇನ್ನೊಂದು ಕಂಪನಿ ಹೋಗ್ತಾರೆ, ಮತ್ತೊಂದು ಕಂಪನಿ ಹೋಗ್ತಾರೆ. ಅಂದ್ರೆ ಅವರು ಮನಸ್ಸು ಒಂದೇ ಕಡೆ ಫೋಕಸ್ಡ್ ಆಗಿಲ್ಲ ಅಂತ.
1: ವಿಜನರಿ ಅಲ್ಲ, ಫೋಕಸ್ಡ್ ಅಲ್ಲ.
0: ಅಲ್ಲ, ಫೋಕಸ್ಡ್ ಆಗಿ ವಿಜನರಿ ಆಗಿದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ಗೋ ಅಂಡ್ ಸೆಟಲ್. ಯಾವಾಗ ಫೋಕಸ್ ಅನ್ನೋದು ಕಡಿಮೆ ಆಗ್ತದೆ, ಕಡಿಮೆ ಆದಾಗ ಅವರಿಗೆ ಮನಸ್ಸಲ್ಲಿ ಒಂಥರ ದ್ವಂದ್ವ, ಈ ಕಂಪನಿ ಹೋದ್ರೆ ಹೆಂಗೆ ನಾನು, ಆಯ್ತಾ, ಇದು ಬಿಟ್ಟು ಮತ್ತೊಂದು ಹೋದ್ರೆ ಹೇಗೆ ನಾನು,
1: ಶಿಫ್ಟ್ ಮಾಡೋದು
0: ಸಡನ್ ಆಗಿ ಶಿಫ್ಟ್ ಆಗ್ತಾರೆ ಅವರು. ಸೊ ಆ ಶಿಫ್ಟೇ ಮೂಲ ಕಾರಣ ಒಂದು ದ್ವಂದ್ವಕ್ಕೆ ಅಂತ. ಇದೊಂದು ದಿಸ್ ಆರ್ ಆಲ್ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಒಬ್ಬ ಮನುಷ್ಯನಲ್ಲಿ, ಅಭ್ಯರ್ಥಿಯಲ್ಲಿ. ಅದು ಸಾಮಾನ್ಯವಾಗಿ ಎಲ್ಲರ ಕಡೆ ಕಾಣಿಸ್ತದೆ, ಬಟ್ ಈ ಜನರೇಷನ್ ಅಲ್ಲಿ ಸ್ವಲ್ಪ ದೇ ಆರ್ ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಟು ದಿ ಕೋರ್. ಕಾನ್ಸ್ಟೆಂಟ್ ಆಗಿಲ್ಲ, ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ತುಂಬಾ ಇದೆ ಅವರ ಕಡೆ, ಕನ್ಸಿಸ್ಟೆನ್ಸಿ ಇಲ್ಲ. ಕನ್ಸಿಸ್ಟೆನ್ಸಿ ಇದ್ರೆ ದೇ ಕ್ಯಾನ್ ಚೂಸ್ ಒನ್ ಪರ್ಟಿಕ್ಯುಲರ್ ಪೋಸ್ಟ್ ಅಥವಾ ಪರ್ಟಿಕ್ಯುಲರ್ ಕಂಪನಿ, ನನಗೆ ಇದೇ ಬೇಕು, ಓಕೆ ಫೈನ್, ಐ ಕ್ಯಾನ್ ಹ್ಯಾಂಡಲ್ ಇಟ್, ಐ ಕ್ಯಾನ್ ಗೋ ಅಪ್ರೋಚ್,
1: ಕಾನ್ಫಿಡೆನ್ಸ್
0: ಬರ್ತದೆ ಬರ್ತದೆ. ಓಕೆ, ಸೊ ವಾಟ್ ಐಮ್ ಸೇಯಿಂಗ್ ಇಸ್, ದ ಸ್ಟೂಡೆಂಟ್ಸ್ ಆರ್ ಕ್ಯಾಂಡಿಡೇಟ್ಸ್ ನೌ ಡೇಸ್, ದೇ ಆರ್ ಎಮೋಷನಲಿ ಲಿಟಲ್ ಬಿಟ್, ನಾಟ್ ಲಿಟಲ್ ಬಿಟ್, ಹೈಯರ್ ಲೆವೆಲ್ ಆಫ್ ಇಂಬ್ಯಾಲೆನ್ಸ್ ಇಸ್ ದೇರ್. ಇದು ಸ್ವಲ್ಪ ಕಡಿಮೆ ಆಗಬೇಕು ಅಂತ ಮಕ್ಕಳೇ. ಇದರಿಂದ
1: ನನಗೆ ಬಂದ ಮಾಹಿತಿ ಪ್ರಕಾರ ಏನಂತಂದ್ರೆ, ಯಾರು ದ್ವಂದ್ವದಲ್ಲಿದ್ರಲ್ಲ ಅವ್ರು ಕೊನೆಗೆ ಏನಾದರೂ ಒಂದು ಬೇಕಲ್ಲ ಅಂತ ಪಿಚ್ ಮಾಡಿ ಒಂದು ಪ್ರಶ್ನೆ ಕೇಳಿದರೆ, ಇಲ್ಲ ನಾನು ಆರ್ಮಿಗೆ ಹೋಗ್ತೇನೆ ಅಂತ ಹೇಳಿದ್ರಂತೆ. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಕೊನೆಗೆ ಆರ್ಮಿಗೆ ಹೋದರೆ ಒಂದೇನೋ ಒಂದು ಬದುಕಿನ ಭದ್ರತೆ ಸಿಗಬಹುದಾ, ನಾನು ಒಂದು ದೇಶ ಪ್ರೇಮದ ಕಾಂಟೆಕ್ಸ್ಟಲ್ಲಿ ಒಂದು ಐಡಿಯಲ್ ಇದೆ, ನೀವು ಆವಾಗಲೇ ಐಡಿಯಲ್ ಯಾವುದಲ್ಲವೋ ಹಾಗೆ ಶಿಫ್ಟ್ ಆಗ್ತಾರಂತ ಹೇಳಿದ್ರಲ್ಲ, ಈಗ ದೇಶ ಪ್ರೇಮ ಅದ್ರ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ, ನನ್ನ ದೇಶದ ಬಗ್ಗೆ ಪ್ರೀತಿ ಇದೆ, ನಾನು ದೇಶ ಸೇವೆ ಮಾಡ್ತೀನಿ, ಯಾವುದು ಸಿಗದೇ ಇದ್ರೆ ಅಲ್ಲಿಗೆ ಹೋಗ್ತೀನಿ ಅನ್ನುವಂಥ ನಿಲುವು ಇದೆಯಲ್ಲ ಸರ್, ಅದು ತುಂಬ ಪ್ರಾಬ್ಲಮೆಟಿಕ್ ಸ್ಟ್ಯಾಂಡ್ ಅಂತ ಅನ್ಸುತ್ತೆ ಅಲ್ವಾ? ಅಂದ್ರೆ ಇದು ಇಲ್ಲದೇ ಇದ್ರೆ ನಾನು ಐಡಿಯಲಿಸಂ ಶಿಫ್ಟ್ ಆಗ್ತೀನಿ ಅಂತ.
0: ಯಾಕಂತ ಹೇಳಿದ್ರೆ, ಒಂದು ಈಗ ನೋಡಿ, ಫೌಂಡೇಶನ್ ಸ್ವಲ್ಪ ಕರೆಕ್ಟ್ ಆಗಿರ್ಬೇಕು. ಫೌಂಡೇಶನ್ ಅಲ್ಲಿ ಒಂದು ಫಿಕ್ಸ್ಡ್ ಆಗಿ ಒಂದು ಗೋಲ್ ಬೇಕೇ ಬೇಕು ಮನುಷ್ಯನಿಗೆ, ಲಾಂಗ್ ಟರ್ಮ್ ಆಗಲಿ ಶಾರ್ಟ್ ಟರ್ಮ್ ಆಗಲಿ ಒಂದು ಗೋಲ್ ಬೇಕೇ ಬೇಕು. ಯಾವ ಮನುಷ್ಯ ಗೋಲ್ ಸೆಟ್ ಮಾಡ್ತಾನಲ್ಲ ಅವ್ನು ಈಸಿಯಾಗಿ ರೀಚ್ ಆಗ್ತಾನೆ, ಯಾವನಿಗೆ ಗೋಲ್ ಸ್ಕ್ಯಾಟರ್ಡ್ ಆಗಿರ್ತದಲ್ಲ ಅವ್ನು ಮಾತ್ರ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಾನೆ. ನಾನು ಆರ್ಮಿಗೆ ಹೋಗ್ತೇನೆ, ಅದು ಬಿಟ್ಟು ಇನ್ನೊಂದಕ್ಕೆ ಹೋಗ್ತೇನೆ,
1: ವಿದೇಶಕ್ಕೆ ಹೋಗ್ತೇನೆ,
0: ಅಲ್ಲಿ ಹೋಗ್ತೇನೆ,
1: ಅಲ್ಲಿ ಯಾವುದೋ ಒಂದು ಅಪರ್ಚುನಿಟಿ ಇದೆ,
0: ಕೆಲಸ ಮಾಡ್ತೇನೆ,
1: ನನ್ನ ಫ್ರೆಂಡ್ಗೆ ಸಿಕ್ತು, ನಾನು ಹೋಗ್ಬೋದು ಈ ತರ.
0: ಸೊ ಹಾಗೆ, ಸೊ ಕನ್ಸಿಸ್ಟೆನ್ಸಿ ಬೇಕಂತ, ಕನ್ಸಿಸ್ಟೆಂಟ್ ಆಗಿ ಗೋಲ್ನ ಪ್ರಿಪೇರ್ ಆಗಿ ಆ ಗೋಲಿಗೆ ಬೇಕಾದಂತ ಎಬಿಲಿಟಿ ಸ್ಕಿಲ್ನ ಡೆವಲಪ್ ಮಾಡ್ಕೊಂಡ್ರೆ ದೇ ಕ್ಯಾನ್ ಈಸಿಲಿ ರೀಚ್ ಅಂತ. ಇಲ್ಲ ಅಂತ ಹೇಳಿದ್ರೆ ಆಲ್ ಆಫ್ ದೀಸ್ ಪ್ರಾಬ್ಲಮ್ಸ್ ವಿಲ್ ಡೆಫಿನೆಟ್ಲಿ ಅರೈಸ್ ವಿದಿನ್ ದ ಪರ್ಸನಾಲಿಟಿ. ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್, ನಮಗೆ ಅರ್ಥ ಆಗ್ಬೇಕು ಯಾವ್ದಂತ ಹೇಳಿದ್ರೆ, ಸೊ ನನ್ನ ವ್ಯಕ್ತಿತ್ವ ಏನಪ್ಪ, ನನ್ನ ಗುರಿ ಏನಿದೆ ನನಗೆ, ಆಯ್ತಾ, ಗುರಿ ನಾನು ನಾಳೆ ಹೇಗೆ ರೀಚ್ ಆಗ್ಬೋದು, ಅದನ್ನ ಇವತ್ತೇ ಒಂದು ಪ್ರಿಪೇರ್ ಆಗಲೇಬೇಕು. ಜೀವನದಲ್ಲಿ ಒಂದು ಪ್ರಯಾರಿಟಿ ಕೊಡಲೇಬೇಕು ಮನುಷ್ಯ, ಪ್ರಯಾರಿಟಿ ಕೊಟ್ಟರೆ ಮಾತ್ರ ದೇ ಕ್ಯಾನ್ ಪ್ಲಾನ್ ಫ್ಯೂಚರ್ ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ದೇ ಸ್ಟಕ್ ನಡುವೆ, ಆಚೆನೂ ಇಲ್ಲ ಈಚೆನೂ ಇಲ್ಲ, ನಡುವೆ ನಿಂತು ಮತ್ತೆ ಪ್ರಾಬ್ಲಮ್ ಫೇಸ್ ಮಾಡಿ ಆಗ ಫ್ಯಾಮಿಲಿ ಕೂಡ ಬರ್ಡನ್ ಆಗ್ತದೆ, ಅದು ಅವರು ಸಹ ಬರ್ಡನ್ ತಗೊಂಡು ಏನೋ ಒಂದು ಬೇಕಾಗದಂತ ಎಕ್ಸ್ಟ್ರೀಮ್ ಡಿಸಿಷನ್
1: ತಗೊಳ್ತಾರೆ. ಸಾಮಾಜಿಕ ಸಂಪನ್ಮೂಲವಾಗಿ ಪರಿವರ್ತನೆ
0: ಪರಿವರ್ತನೆ
1: ಅವರು ಸ್ಥಿರವಾಗಿರೋದೇ ಇದ್ರೆ ಅಥವಾ ಕನ್ಸಿಸ್ಟೆನ್ಸಿ ಜೊತೆಗಿಲ್ಲ
0: ಇಲ್ಲದೆ ಇದ್ರೆ. ಸೊ ಈ ರೀತಿ ಸಮಸ್ಯೆಗಳು ಒಂದೊಂದಾಗಿ ಒಂದೊಂದಾಗಿ ಜೀವನದಲ್ಲಿ ಹಂಗೆ ಮೇಲೆ ಬರ್ತಾ ಹೋಗ್ತದೆ.
1: ಹಾಗಾಗಿ ಪ್ರೊಫೆಷನಲ್ಲೂ ಕೂಡ ಪ್ರೊಫೆಷನಲ್ಲಿ ಸಕ್ಸಸ್ ಆಗಲ್ಲ, ಪರ್ಸನಲ್ ಕಾಂಟೆಕ್ಸ್ಟ್ ಅಲ್ಲೂ ಕೂಡ
0: ಸಕ್ಸಸ್ ಆಗಲ್ಲ. ಸೊ ಅದೊಂದು. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಈಗಿನ ಜನರೇಷನ್ ಅವರದ್ದೇ ಆದಂತ ಕೆಲವೊಂದು ಲಿಮಿಟೇಷನ್ ಅನ್ಬೇಕು ಅಥವಾ ಚೌಕಟ್ ಅನ್ಬೇಕು ಗೊತ್ತಿಲ್ಲ, ಅದರಲ್ಲಿ ಆ ಸುಳಿಯಲ್ಲೇ ತಿರುತ್ತಿರ್ತಾರೆ ಅವರು, ಅದರಿಂದ ಆಚೆ ವಿಚಾರ ಮಾಡಲ್ಲ. ಅದು ಕೂಡ ಒಂದು ಮೈನಸ್ ಪಾಯಿಂಟ್ ಅವರಿಗೆ ಜೀವನದಲ್ಲಿ ಏನೇನು ಸಕ್ಸಸ್ ಆಗಲ್ಲ ಅಂತೇಳಿ, ಅದು ಮೈನಸ್ ಪಾಯಿಂಟ್ ಅವರಿಗೆ. ಸೊ ಹಾಗಾಗಿ ನಾಳೆ ಏನು ನನ್ನ ಮಿತಿ ಏನು ನನ್ನ ಎಬಿಲಿಟಿ ಏನಿದೆ ಅಂತೇಳಿ ನೋಡಿಕೊಂಡು ಮುಂದೆ ಹೋದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ರೀಚ್ ಅಂತ.
1: ವೈಬ್ರೆಂಟ್ಲಿ.
0: ಹೌದು,
1: ತುಂಬ ಧನ್ಯವಾದಗಳು ಸರ್. ತುಂಬ ಮಹತ್ವದ ಆಲೋಚನೆಗಳನ್ನು ನೀವು ಹಂಚಿಕೊಂಡ್ರಿ. ಹೊಸ ಪೀಳಿಗೆಗೆ ದಾರಿ ತೋರುವ ಬಹಳ ವಿಶ್ಲೇಷಣಾತ್ಮಕವಾಗಿರುವಂಥ ಅಭಿಪ್ರಾಯಗಳನ್ನು ತಾವು ವ್ಯಕ್ತಪಡಿಸಿದಿರಿ. ನಿಮಗೆ ಧನ್ಯವಾದಗಳು ಮತ್ತು ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್, ಒಳ್ಳೆಯ ಅವಕಾಶಕ್ಕಾಗಿ.

ಇಲ್ಲಿವರೆಗೆ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹೇಶ್ ಬಾಬು ಅವರೊಂದಿಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ವಿರಾಟ್ ಪದ್ಮನಾಭ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಜೊತೆಗೆ ನೀರಿನ ಪರೀಕ್ಷೆಯ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು ಸರ್.
0: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
1: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
0: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನೇ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
1: ಮಣ್ಣು ಪರೀಕ್ಷೆನೇ ಯಾಕೆ ಮಾಡಬೇಕು ಅಂತ ಹೇಳಿದರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನು ತಿಳ್ಕೊಳ್ಳುವಂಥದ್ದು. ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದರೆ ಮೇಜರ್ ನ್ಯೂಟ್ರಿಯೆಂಟ್ಗಳು ಅಂತ ಹೇಳಿದರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದೇವೆ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಮ್, ಈ ಥರದ ಪೋಷಕಾಂಶಗಳು ನಮಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮಗೆ ತಿಳ್ಕೊಬಹುದು.
0: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂಥ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
1: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ, ಅಂದರೆ ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದೆಯಾ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು.
0: ಹೌದು,
1: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ದರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂಥ ಒಂದು ನಿರ್ಧಾರ ಮಾಡಬಹುದು.
0: ಈಗ ತುಂಬಾ ಕೃಷಿಕರು ಏನಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂಥವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರಿಗ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನೇ ಸಂಗ್ರಹ ಮಾಡೋದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳು ಇದೆಯಾ?
1: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದರೆ ಅದರ ಮಾದರಿ ತೆಗೆಯುವಂಥದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂಥದ್ದು ಸರ್. ಅಂದರೆ ನಾವು ಸುಮ್ಮನೆ ಒಂದು 1/2 kg ಅಥವಾ 1/2 kg ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿಕೊಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಅಡಿಕೆ ಕೃಷಿಗೆ ಈಗ 1 ಎಕರೆ ಜಾಗ ಇದೆ ಅಂತ ಹೇಳಿದರೆ ಆ ಜಾಗದಲ್ಲಿ 3-4 ಕಡೆಗಳಲ್ಲಿ ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ಮರದ ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸ ಕಡ್ಡಿ ಇವೆಲ್ಲವನ್ನ ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವು ಒಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ತರ ಒಂದು ಆಳ ಮಾಡ್ತೇವೋ ಅದೇ ತರ ಆಳ ಮಾಡಬೇಕು, 1-1.5 ಫೀಟ್ ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ.
0: ಹೌದು,
1: ಆ ಒಂದು ಅಡಿಕೆ ಮರದ್ದು ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳ್ಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದರೂ ಆಗ್ತದೆ. ಅಂದರೆ ಆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರ್ತದೆ, ತಳಪದರ ಇರ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ 3-4 ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಜಾದರದ ಮೇಲೆ ಹಾಕಬೇಕು ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದರೂ ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು 4 ಭಾಗಗಳನ್ನು ಮಾಡಬೇಕು. ಆ 4 ಭಾಗಗಳಲ್ಲಿ 2 ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ 2 ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದೇ ಆದಂಥ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
0: ಸರಿ,
1: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದ್ರೂ ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
0: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
1: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತು ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದರೆ, ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು ಅದು, ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಆ ಒಂದು ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೆಯದಾಗ್ತದೆ.
0: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದೆ?
1: ಅನುಕೂಲ ಇದೆ ಸರ್. ಅಂದರೆ ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನು ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ಟರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
0: ಉಜಿರೆ SDM ಕಾಲೇಜಿನಲ್ಲಿರುವಂಥ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂಥ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದರೆ?
1: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದರೆ ಒಂದು 118 ರೂಪಾಯಿ ಅಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
0: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ, ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು ಮತ್ತು ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಹೌದು ಸರ್. ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡಿತಾರೆ ಮತ್ತು ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಉಳಿಬೇಕಂತ ಹೇಳಿದರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನು ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನು ಮಾಡಿದರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನು ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತು ಜೈವಿಕ ಗೊಬ್ಬರಗಳನ್ನು ನಾವು ಬಳಸಿದರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತು ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
0: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
1: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886.
0: ಮತ್ತೊಮ್ಮೆ
1: 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅಂದರೆ ಅದರ ಮಾದರಿ ತೆಗಿಬೇಕಂತ ಹೇಳಿದರೂ ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂತಹದ್ದು ಮಣ್ಣು ಪರೀಕ್ಷಾ ಕೇಂದ್ರ.
0: ಅತ್ಯುತ್ತಮವಾದಂತಹ ಮಾಹಿತಿಗಳನ್ನು ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂತಹ ಒಂದು ಪ್ರಯೋಜನಗಳಿದೆ, ಮತ್ತೆ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಳಗರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
3: ನಮಸ್ಕಾರ ಬಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
4: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
3: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
4: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
3: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ, ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
4: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
3: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
4: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
3: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
4: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
3: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
4: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
3: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೇ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಹೇ, ಡಿಗ್ರಿ ಮುಗಿತಲ್ಲ, ಇನ್ನೇನು ಜಾಬ್ ಹುಡುಕ್ತಿದ್ಯಾ?
6: ಜಾಬ್ ಏನು ಹುಡುಕ್ತಿಲ್ಲ, ನಂಗೆ ಇನ್ನು ಕಲಿಬೇಕು ಅನ್ನೋ ಆಸೆ.
5: ಓ, ಮಾಸ್ಟರ್ಸ್ ಮಾಡೋ ಪ್ಲಾನಾ?
6: ಪ್ಲಾನ್ ಏನೋ ಹೌದು, ಆದ್ರೆ ಯಾವ ಕಾಲೇಜ್ ಬೆಸ್ಟ್ ಇದೆ ಅಂತ ಹುಡುಕ್ತಾ ಇದ್ದೀನಿ.
5: ನಿಂಗೇನಾದ್ರೂ ಗೊತ್ತಿದ್ಯಾ? ಪದವಿ ವ್ಯಾಸಂಗ ಮುಗಿಸಿ ಉನ್ನತ ಶಿಕ್ಷಣ ಮಾಡ್ಬೇಕು ಅಂದ್ರೆ SDM ಕಾಲೇಜೇ ಬೆಸ್ಟ್.
6: ಓ ಹೌದಲ್ಲ, ನಾನು ಇದ್ರ ಬಗ್ಗೆ ಕೇಳ್ಪಟ್ಟಿದ್ದೆ. ಆದ್ರೆ ನನಗ್ ಬೇಕಾಗಿರೋ ಕೋರ್ಸ್ ಇದೆಯೋ ಇಲ್ವೋ ಅನ್ನೋದ್ ಕನ್ಫ್ಯೂಷನ್.
5: ಈ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಹಲವು ಕೋರ್ಸ್ ಗಳಿದಾವೆ. MCOM, MSW, MA ಇನ್ ಇಂಗ್ಲಿಷ್, MA ಇನ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್. ಇದಲ್ಲದೆ MSc ಇನ್ ಬಯೋಟೆಕ್ನಾಲಜಿ, ಫಿಸಿಕ್ಸ್, ಸ್ಟಾಟಿಸ್ಟಿಕ್ಸ್, ಕೆಮಿಸ್ಟ್ರಿ, ಸೈಕಾಲಜಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಈ ಎಲ್ಲಾ ಕೋರ್ಸ್ ಗಳಿಗೆ ಪ್ರವೇಶಾತಿ ಕೂಡ ಆರಂಭಗೊಂಡಿದೆ.
6: ಹಾಗಾದ್ರೆ ನಾನ್ ಈಗಲೇ ಜಾಯಿನ್ ಆಗ್ತೀನಿ.
5: ಅಷ್ಟು ಮಾತ್ರ ಅಲ್ಲ, ಅತ್ಯಾಧುನಿಕ ಬೋಧನಾ ಕ್ರಮಗಳೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣ, ಕಲಿಕೆಯ ಜೊತೆ ಜೊತೆಗೆ ಉದ್ಯೋಗ ಮಾಹಿತಿ, ಕೌಶಲ್ಯಾಧಾರಿತ ಆನ್ಲೈನ್ ಕೋರ್ಸ್ ಗಳು, ಪೂರಕ ಡಿಜಿಟಲ್ ಪಠ್ಯಗಳು, ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ.
6: ಓ, ನೀನು ಬರ್ತೀಯಾ? ಇದಕ್ಕಿಂತ ಬೆಸ್ಟ್ ಕಾಲೇಜ್ ಬೇರೆ ಸಿಗ್ಲಿಕ್ಕಿಲ್ಲ.
0: ಕೂಡಲೇ ಭೇಟಿ ನೀಡಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ಸಂಪರ್ಕ ಸಂಖ್ಯೆ 9483407666 ಅಥವಾ 9902766688 ಇಲ್ಲವೇ 9448833 7. ಈ ಸಂಖ್ಯೆಗೆ ಕಾಲ್ ಮಾಡಿ.
3: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ್, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು ಈಗಾಗಲೇ 2 ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡದ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
0: ಅ ನ್ಯೂ ಐಕಾನ್ ಫಾರ್ ಅ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್. 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ರು. ಸೊ ನಾವು ಅದನ್ನ ಸುಮಾರು ನನಗಂತೂ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬಾಕಿ ನನ್ನ ಸಂಘ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ. ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್, ಪ್ಲಸ್ ನಮ್ಮ ಮೋದಿ ಅವರು ಕರೆ ಕೊಟ್ಟಂಗೆ ಈಗ ನಿಮ್ ಪೆಟ್ರೋಲ್ ಡೀಸೆಲ್ ಕ್ಯಾಪಸಿಟಿ ಇದೆ. ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಿದ್ರೆ ನಮ್ಮ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ತೈಲ ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾ. ಶಿವಾನಂದ ಅಂಗಡಿ.
7: ಹವಾಮಾನದಲ್ಲಿ, ಊಟದಲ್ಲಿ ಹಾಗೂ ಸಾಬೂನ್ ಆಯ್ತು, ಸ್ಪ್ರೇ ಆಯ್ತು, ಶಾಂಪೂ ಆಯ್ತು, ಈ ತರ ಕೆಮಿಕಲ್ಗಳು ಪ್ರದೂಷಣ ಆಗಿ ಥೈರಾಯ್ಡ್ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಮಂದಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತಾ ಇದೆ. ಕೂದಲು ಉದುರೋದು, ಚರ್ಮದ ಸಮಸ್ಯೆ, ಆಯಾಸ ಆಗೋದು, ಬೆನ್ನುವು, ತಲೆನೋವು, ಮೈಕೆ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೇವೆ. ಮುಂದೆ ಟ್ರೀಟ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿಯೂ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗ್ಲಿ.
0: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ 2 ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು 3 ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿಯವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೇ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೇರಳೆ ಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29 ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8-14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನಿರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ. ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ತಿ ಆಬಾ ಜನ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡದಲ್ಲಿ 75 ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
8: ಡಿಗ್ರಿ ಮುಗಿತಲ್ಲ, ಇನ್ನೇನು ಜಾಬ್ ಹುಡುಕ್ತಿದ್ಯಾ?
9: ಜಾಬ್ ಏನು ಹುಡುಕ್ತಿಲ್ಲ, ನಂಗೆ ಇನ್ನು ಕಲಿಬೇಕು ಅನ್ನೋ ಆಸೆ.
8: ಓ, ಮಾಸ್ಟರ್ಸ್ ಮಾಡೋ ಪ್ಲಾನಾ?
9: ಪ್ಲಾನ್ ಏನೋ ಹೌದು, ಆದ್ರೆ ಯಾವ ಕಾಲೇಜ್ ಬೆಸ್ಟ್ ಇದೆ ಅಂತ ಹುಡುಕ್ತಾ ಇದ್ದೀನಿ.
8: ನಿಂಗೇನಾದ್ರೂ ಗೊತ್ತಿದ್ಯಾ? ಪದವಿ ವ್ಯಾಸಂಗ ಮುಗಿಸಿ ಉನ್ನತ ಶಿಕ್ಷಣ ಮಾಡ್ಬೇಕು ಅಂದ್ರೆ SDM ಕಾಲೇಜೇ ಬೆಸ್ಟ್.
9: ಓ ಹೌದಲ್ಲ, ನಾನು ಇದ್ರ ಬಗ್ಗೆ ಕೇಳ್ಪಟ್ಟಿದ್ದೆ. ಆದ್ರೆ ನನಗ್ ಬೇಕಾಗಿರೋ ಕೋರ್ಸ್ ಇದೆಯೋ ಇಲ್ವೋ ಅನ್ನೋದ್ ಕನ್ಫ್ಯೂಷನ್.
8: ಈ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಹಲವು ಕೋರ್ಸ್ ಗಳಿದಾವೆ. MCOM, MSW, MA ಇನ್ ಇಂಗ್ಲಿಷ್, MA ಇನ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್, ಇದಲ್ಲದೆ MSc ಇನ್ ಬಯೋಟೆಕ್ನಾಲಜಿ, ಫಿಸಿಕ್ಸ್, ಸ್ಟಾಟಿಸ್ಟಿಕ್ಸ್, ಕೆಮಿಸ್ಟ್ರಿ, ಸೈಕಾಲಜಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಈ ಎಲ್ಲಾ ಕೋರ್ಸ್ ಗಳಿಗೆ ಪ್ರವೇಶಾತಿ ಕೂಡ ಆರಂಭಗೊಂಡಿದೆ.
9: ಹಾಗಾದ್ರೆ ನಾನ್ ಈಗ್ಲೇ ಜಾಯಿನ್ ಆಗ್ತೀನಿ.
8: ಅಷ್ಟು ಮಾತ್ರ ಅಲ್ಲ, ಅತ್ಯಾಧುನಿಕ ಬೋಧನಾ ಕ್ರಮಗಳೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣ, ಕಲಿಕೆಯ ಜೊತೆ ಜೊತೆಗೆ ಉದ್ಯೋಗ ಮಾಹಿತಿ, ಕೌಶಲ್ಯಾಧಾರಿತ ಆನ್ಲೈನ್ ಕೋರ್ಸ್ಗಳು, ಪೂರಕ ಡಿಜಿಟಲ್ ಪಠ್ಯಗಳು, ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ.
9: ಓ, ನೀನು ಬರ್ತೀಯಾ? ಇದಕ್ಕಿಂತ ಬೆಸ್ಟ್ ಕಾಲೇಜ್ ಬೇರೆ ಸಿಗ್ಲಿಕ್ಕಿಲ್ಲ.
6: ಕೂಡಲೇ ಭೇಟಿ ನೀಡಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ಸಂಪರ್ಕ ಸಂಖ್ಯೆ 9483407666 ಅಥವಾ 9902736688 ಇಲ್ಲವೇ 9448333 ಈ ಸಂಖ್ಯೆಗೆ ಕಾಲ್ ಮಾಡಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
10: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
8: ಡಿಗ್ರಿ ಮುಗಿತಲ್ಲ, ಇನ್ನೇನು ಜಾಬ್ ಹುಡುಕ್ತಿದ್ಯಾ?
9: ಜಾಬ್ ಏನು ಹುಡುಕ್ತಿಲ್ಲ, ನಂಗೆ ಇನ್ನು ಕಲಿಬೇಕು ಅನ್ನೋ ಆಸೆ.
8: ಓ, ಮಾಸ್ಟರ್ಸ್ ಮಾಡೋ ಪ್ಲಾನಾ?
9: ಪ್ಲಾನ್ ಏನೋ ಹೌದು, ಆದ್ರೆ ಯಾವ ಕಾಲೇಜ್ ಬೆಸ್ಟ್ ಇದೆ ಅಂತ ಹುಡುಕ್ತಾ ಇದ್ದೀನಿ.
8: ನಿಂಗೇನಾದ್ರೂ ಗೊತ್ತಿದ್ಯಾ? ಪದವಿ ವ್ಯಾಸಂಗ ಮುಗಿಸಿ ಉನ್ನತ ಶಿಕ್ಷಣ ಮಾಡ್ಬೇಕು ಅಂದ್ರೆ SDM ಕಾಲೇಜೇ ಬೆಸ್ಟ್.
9: ಓ ಹೌದಲ್ಲ, ನಾನು ಇದ್ರ ಬಗ್ಗೆ ಕೇಳ್ಪಟ್ಟಿದ್ದೆ. ಆದ್ರೆ ನನಗ್ ಬೇಕಾಗಿರೋ ಕೋರ್ಸ್ ಇದೆಯೋ ಇಲ್ವೋ ಅನ್ನೋದ್ ಕನ್ಫ್ಯೂಷನ್.
8: ಈ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಹಲವು ಕೋರ್ಸ್ ಗಳಿದಾವೆ. MCOM, MSW, MA ಇನ್ ಇಂಗ್ಲಿಷ್, MA ಇನ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್, ಇದಲ್ಲದೆ MSc ಇನ್ ಬಯೋಟೆಕ್ನಾಲಜಿ, ಫಿಸಿಕ್ಸ್, ಸ್ಟಾಟಿಸ್ಟಿಕ್ಸ್, ಕೆಮಿಸ್ಟ್ರಿ, ಸೈಕಾಲಜಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಈ ಎಲ್ಲಾ ಕೋರ್ಸ್ ಗಳಿಗೆ ಪ್ರವೇಶಾತಿ ಕೂಡ ಆರಂಭಗೊಂಡಿದೆ.
9: ಹಾಗಾದ್ರೆ ನಾನ್ ಈಗ್ಲೇ ಜಾಯಿನ್ ಆಗ್ತೀನಿ.
8: ಅಷ್ಟು ಮಾತ್ರ ಅಲ್ಲ, ಅತ್ಯಾಧುನಿಕ ಬೋಧನಾ ಕ್ರಮಗಳೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣ, ಕಲಿಕೆಯ ಜೊತೆ ಜೊತೆಗೆ ಉದ್ಯೋಗ ಮಾಹಿತಿ, ಕೌಶಲ್ಯಾಧಾರಿತ ಆನ್ಲೈನ್ ಕೋರ್ಸ್ಗಳು, ಪೂರಕ ಡಿಜಿಟಲ್ ಪಠ್ಯಗಳು, ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ.
9: ಓ, ನೀನು ಬರ್ತೀಯಾ? ಇದಕ್ಕಿಂತ ಬೆಸ್ಟ್ ಕಾಲೇಜ್ ಬೇರೆ ಸಿಗ್ಲಿಕ್ಕಿಲ್ಲ.
6: ಕೂಡಲೇ ಭೇಟಿ ನೀಡಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ಸಂಪರ್ಕ ಸಂಖ್ಯೆ 9483407666 ಅಥವಾ 9902736688 ಇಲ್ಲವೇ 9448333 ಈ ಸಂಖ್ಯೆಗೆ ಕಾಲ್ ಮಾಡಿ. ನಲ್ಮೆಯ ಕೆಳಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ಕೆಳಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮನೋಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮನೋಪರೀಕ್ಷೆಯ ಅಗತ್ಯ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಧನ್ಯವಾದಗಳು ಸರ್.
6: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೆಳಗರಿಗೆ ಮಾಹಿತಿ ಕೊಡಬಹುದಾ?
11: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನ ಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
6: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
11: ಮಣ್ಣು ಪರೀಕ್ಷೆನೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನು ತಿಳ್ಕೊಳ್ಳುವಂಥದ್ದು. ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದರೆ ಮೇಜರ್ ನ್ಯೂಟ್ರಿಯೆಂಟ್ಗಳು ಅಂತ ಹೇಳಿದ್ರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದೇವೆ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಸಿಯಮ್. ಈ ಥರದ ಪೋಷಕಾಂಶಗಳು ನಮಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮಗೆ ತಿಳ್ಕೋಬಹುದು.
6: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂಥ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
11: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ. ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದ್ರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದ್ರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದ್ಯಾ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು.
6: ಹೌದು.
11: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ದರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂಥ ಒಂದು ನಿರ್ಧಾರ ಮಾಡಬಹುದು.
6: ಈಗ ತುಂಬಾ ಕೃಷಿಕರು ಏನಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂತವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರಿ, ಈಗ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳು ಇದೆಯಾ?
11: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಮಾದರಿ ತೆಗೆಯುವಂಥದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂಥದ್ದು ಸರ್. ಅಂದರೆ ನಾವು ಸುಮ್ಮನೆ ಒಂದು 1/4 kg ಅಥವಾ 1/2 kg ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿ ಕೊಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಅಡಿಕೆ ಕೃಷಿಗೆ ಈಗ 1 acre ಜಾಗ ಇದೆ ಅಂತ ಹೇಳಿದರೆ ಆ ಜಾಗದಲ್ಲಿ 3-4 ಕಡೆಗಳಲ್ಲಿ ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ಮರದ ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸಕಡ್ಡಿ ಇವೆಲ್ಲವನ್ನ ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವು ಒಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ತರ ಒಂದು ಆಳ ಮಾಡ್ತೇವ ಅದೇ ತರ ಆಳ ಮಾಡಬೇಕು, 1-1.5 feet ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದ್ರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ.
6: ಹೌದು.
11: ಆ ಒಂದು ಅಡಿಕೆ ಮರದ್ದು ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳ್ಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದರೂ ಆಗ್ತದೆ. ಅಂದರೆ ಆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರ್ತದೆ, ತಳಪದರ ಇರ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ 3-4 ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಚಾದರದ ಮೇಲೆ ಹಾಕಬೇಕು ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದ್ರು ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು 4 ಭಾಗಗಳನ್ನು ಮಾಡಬೇಕು. ಆ 4 ಭಾಗಗಳಲ್ಲಿ 2 ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ 2 ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 grams ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 grams ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದ್ದೇ ಆದಂಥ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 cm ಅಷ್ಟು ಆಳ ಹೋಗ್ತದೆ.
6: ಸರಿ,
11: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದ್ರೂ ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದ್ರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
6: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
11: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದ್ರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತು ಸರ್ವೆ ನಂಬರ್ ಇದ್ಯಾಕೆ ಬರಿಬೇಕು ಅಂತ ಹೇಳಿದರೆ ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ರಿಸಲ್ಟ್

0: ಜೊತೆಗೆ ಕೊಟ್ಟರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೆ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
1: ಉಜಿರೆ SDM ಕಾಲೇಜಿನಲ್ಲಿರುವಂಥ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂಥ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದರೆ
0: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದರೆ ಒಂದು 118 ರೂಪಾಯಿ ಅಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
1: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು ಮತ್ತು ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಹೌದು ಸರ್, ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡಿತಾರೆ ಮತ್ತೆ ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಉಳಿಬೇಕಂತ ಹೇಳಿದ್ರೆ ನಾವು ಮುಂದೆ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನ ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನ ಮಾಡಿದ್ರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನ ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಿದ್ರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತೆ ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
1: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
0: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅದರ ಮಾದರಿ ತೆಗಿಬೇಕಂತ ಹೇಳಿದರೂ ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂಥದ್ದು ಮಣ್ಣು ಪರೀಕ್ಷಾ ಕೇಂದ್ರ.
1: ಅತ್ಯುತ್ತಮವಾದಂಥ ಮಾಹಿತಿಗಳನ್ನು ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂಥ ಒಂದು ಪ್ರಯೋಜನಗಳಿದೆ, ಮತ್ತು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.

0: ಕಡಬ ನಿಮ್ ಜೊತೆಗೆ ಮಾತಾಡ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮದಲ್ಲಿ ರೇಡಿಯೋ ನಿನಾದ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಯುವ ರಂಗಭೂಮಿ ಕಲಾವಿದ, ನಟ, ಗೀತೆ ರಚನೆಕಾರ, ಸಂಗೀತ ನಿರ್ದೇಶಕ ಹಾಗೆಯೇ ಗಾಯಕ ವಾಸುಕಿ ವೈಭವ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಸರ್.
0: ಸರ್, ಹೇಗಿದ್ದೀರಿ?
1: ಆರಾಮಾಗಿದ್ದೀನಿ ಸರ್.
0: ನಾನು ಫಸ್ಟ್ ಆಫ್ ಆಲ್ ಕೇಳೋದು ನಿಮ್ಮ ಹತ್ರ, ಸಂಗೀತದ ನಿನಾದಕ್ಕೆ ನೀವು ಸಿಲುಕಿಕೊಂಡದ್ದು ಹೇಗೆ ಅಂತ ಹೇಳ್ತೀರಿ?
1: ರೈಟ್ ಫ್ರಮ್ ಮೈ ಚೈಲ್ಡ್ ಹುಡ್ ಸರ್. ಅಂದ್ರೆ ನಮ್ಮ ಅಜ್ಜಿ ದೇವರುಗಳ ಬಗ್ಗೆ ಹಾಡು ಬರೆದು ಕಂಪೋಸ್ ಮಾಡಿ ಹಾಡೋರು. ಸೊ ನಮ್ಮ ತಂದೆನೂ ಬರೆಯೋರು. ಸೊ ಅವರ ಬಳುವಳಿನೇ ನನಗೆ ಬಂದಿದೆ ಅಂತ ನಾನು ಹೇಳ್ತೀನಿ. ಸೊ ಅವ್ರು ಬರೀತಾ ಇದ್ರು, ನಾನು ಇವಾಗ ಮುಂದುವರಿಸಿಕೊಂಡು ಹೋಗ್ತೇನೆ.
0: ಈಗ ನೀವು 2016 ತೆರೆ ಕಂಡಿರುವಂತಹ ರಾಮ ರಾಮ ರೇ ಚಿತ್ರದ ಸಂಗೀತದ ಮೂಲಕ ತಾವು ಹೆಚ್ಚು ಜನಮನ್ನಣೆಯನ್ನ ಪಡೆದಿದ್ದೀರಿ, ಇದರ ಬಗ್ಗೆ ಏನ್ ಹೇಳ್ತೀರಿ?
1: ರಾಮ ರಾಮ ರೇ ಅಂದ್ರೇನೆ ಅದೊಂದು ಖುಷಿ ವಿಚಾರ ಸರ್. ಯಾಕಂದ್ರೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದಂತ ಸಿನಿಮಾ ಅದು. ಸುಮಾರು ಒಂದು 3-4 ವರ್ಷ ಸೇರಿ ನಾವೇ ದುಡ್ಡು ಹಾಕೊಂಡು ತುಂಬಾ ಕಷ್ಟಪಟ್ಟು ಅಷ್ಟೇ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ರಾಮ ರಾಮ ರೇ. ಅದು ಒಂದು ಸಣ್ಣ ಸಿನಿಮಾ ಆಗಿತ್ತು ರಿಲೀಸ್ ಆಗೋ ತನಕ. ರಿಲೀಸ್ ಆದ್ಮೇಲೆ ಜನರು ಮತ್ತೆ ಸಿನಿಮಾದ ಬೇರೆ ಬೇರೆ ವರ್ಗದ ಜನ, ದೊಡ್ಡ ದೊಡ್ಡ ಹೀರೋಗಳು ಅದನ್ನ ಕೈ ಹಿಡಿದು ದೊಡ್ಡ ಸಿನಿಮಾ ಮಾಡಿದ್ರು. ಅಂಡ್ ನನ್ನ ಮೊದಲನೇ ಸಿನಿಮಾ ಅದು ಯಾವಾಗ್ಲೂ ಸ್ಪೆಷಲ್.
0: ವಾಸುಕಿ ವೈಭವ್ ಅವರ ಜೊತೆಗೆ ಮಾತುಕತೆಯನ್ನ ನೀವು ಕೇಳ್ತಾ ಇದ್ದೀರಿ. ವಾಸುಕಿ ಅವರ ಅಡ್ಡ ಹೆಸರು ನಿಮ್ಗೆ ಗೊತ್ತಾ? ನಾನಂತೂ ಈಗ ಹೇಳೋದಿಲ್ಲ, ಅವರೇ ನಿಮ್ಗೆ ಸ್ವಲ್ಪ ಹೊತ್ತಲ್ಲಿ ವಿವರಿಸ್ತಾರೆ. ಅದಕ್ಕಿಂತ ಮುಂಚೆ ರಾಮ ರಾಮ ರೇ ಚಿತ್ರದಿಂದ ಈ ಹಾಡನ್ನ ಡಿ ಸತ್ಯಪ್ರಕಾಶ್ ಅವರು ಬರೆದಿದ್ದಾರೆ, ವಾಸುಕಿ ವೈಭವ್ ಇವರು ಹಾಡಿದ್ದಾರೆ. ಹಾಗಾದ್ರೆ ಈ ಹಾಡನ್ನ ಕೇಳೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ಮಾತಾಡ್ತಾ ಇರೋದು. ಸಂಗೀತ ನಿರ್ದೇಶಕ ಗಾಯಕ ವಾಸುಕಿ ವೈಭವ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಹಾಗೆ 2018 ತೆರೆ ಕಂಡಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಕೊಡುಗೆ ರಾಮಣ್ಣರೈ ಚಿತ್ರದಲ್ಲಿ ನಿಮ್ಮ ಹಾಡುಗಳು ಬಹಳ ಸೂಪರ್ ಹಿಟ್ ಆಯಿತು. ಮೋಡ ಮುಸುಕಿದ ಬಾನು ಆಗಿರಬಹುದು, ಮತ್ತೆ ದಡ್ಡ ಹಾಡು,
1: ಒಂದು ಪಯಣಕ್ಕೆ ಹಲವಾರು ತಿರುವುಗಳು ಸಿಗ್ತಾ ಹೋಗುತ್ತೆ. ಅದರಲ್ಲಿ ಒಂದು ತುಂಬಾ ಮೇಜರ್ ತಿರುವು ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ರಿಷಬ್ ಶೆಟ್ಟಿ ಅವರು ಡೈರೆಕ್ಷನ್ ಮಾಡಿದ್ದು ಆಫ್ಟರ್ ಕಿರಿಕ್ ಪಾರ್ಟಿ, ಒಂದು ಬ್ಲಾಕ್ ಬಸ್ಟರ್ ಹಿಟ್, ಕಮರ್ಷಿಯಲ್ ಹಿಟ್ ಆದ್ಮೇಲೆ ಅವರೊಂದು ಮಕ್ಕಳು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸೊ ಅದಕ್ಕೆ ಒಂದು ಹೊಸ ಟೀಮ್ ಅಂತ ಅಂದಾಗ ನಾನು ಮತ್ತೆ ಹೊಸ ಹೊಸ ಮೆಂಬರ್ಸ್ ಅದಕ್ಕೆ ಸೇರ್ಕೊಂತೀವಿ, ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ. ಸರ್ಕಾರಿ ಹಿರಿಯ ತುಂಬಾನೇ ಒಳ್ಳೆ ಸ್ಕ್ರಿಪ್ಟ್ ಆಗಿತ್ತು ಅದು ಕೇಳಿದಾಗ. ಆ ಹಂತದಿಂದನೂ ರಿಲೀಸ್ ಆಗೋ ತನಕನು ಅದು ಒಂದು 2 ವರ್ಷದ ಸಿನಿಮಾ, 2 ವರ್ಷದ ಎಫರ್ಟ್ ಇದೆ ಅದರಲ್ಲಿ. ಸೊ ತುಂಬಾನೇ ಒಂದು ಬದುಕಿಗೆ ತಿರುವು ಕೊಟ್ಟಂತ ಸಿನಿಮಾ, ಒಂದು 9 ಹಾಡುಳ್ಳ ಸಿನಿಮಾ ಅದು. ಯಾಕೆಂದ್ರೆ ಒಂದು ಹಾಡ್ನ ನೀವು 5 ನಿಮಿಷ ಅಂತ ಕನ್ಸಿಡರ್ ಮಾಡಿದ್ರೆ 40 ಮಿನಿಟ್ಸ್ ಹಾಡೇ ಆಗೋಯ್ತು. ಸೊ 9 ಸಾಂಗ್ಸ್, ಆ ಎಕ್ಸ್ಪೆರಿಮೆಂಟ್ಸ್ ತುಂಬಾ ಕಲಿಯಕ್ ಸಿಕ್ತು. ಆಮೇಲೆ ಈ ಕರಾವಳಿಯ ಫೋಕು ಕಲಿತಂತ ಸಿನಿಮಾ.
0: ಮತ್ತೆ ದಡ್ಡ ಸಾಂಗ್ ಬಗ್ಗೆ ಏನ್ ಹೇಳ್ತೀವಿ?
1: ನಮ್ಮ ಟೀಮ್ ಅಲ್ಲೂ ಇದ್ರು ಪ್ರವೀಣ ಅಂತ, ಅವರು ರೇಗಿಸ್ತಾ ಇದ್ವಿ ಪ್ರವೀಣ ದಡ್ಡ ಅಂತ. ಅದ ಪ್ರವೀಣ ದಡ್ಡ ಆಗ್ಲಿ, ಅರೆರೆ ಅವಳ ನಗು ಆಗ್ಲಿ, ತುಂಬಾ ಹೆಸರು ತಂದ್ಕೊಟ್ಟು ನಂಗೆ ಆಸ್ ಎ ಕಂಪೋಸರ್, ಆಸ್ ಎ ಸಿಂಗರ್. ಸೊ ಎಲ್ಲರೂ ತುಂಬಾ ಇಷ್ಟಪಟ್ರು ಆ ಹಾಡ್ನ. ಸೊ ಅದಕ್ಕೆ ತಕ್ಕಂತೆ ಚೆನ್ನಾಗಿ ಶೂಟು ಮಾಡಿದ್ರು, ಕತೆಗೂ ತುಂಬಾ ಹೊಂದಾಣಿಕೆ ಆಯ್ತು, ಒಳ್ಳೆ ರೀಚ್ ಸಿಕ್ತು ನಮ್ಗೆ ಹಾಡುಗಳ ಮೂಲಕ ಅಂತ.
0: ನಿಮ್ಮ ತಂದೆಯವರು ನಿಮ್ಮನ್ನ ಸುಬ್ಬು ಅಂತ ಕರೆಯುತ್ತಿರುವುದಾಗಿ ನಾನು ಕೇಳಲ್ಪಟ್ಟಿದ್ದೇನೆ. ಈ ಅಡ್ಡ ಹೆಸರಿನ ಒಂದು ಬಗೆಯನ್ನು ನನಗೆ ತಿಳಿದುಕೊಳ್ಳುವಂತ ಕುತೂಹಲ ಸರ್.
1: ಏನಿಲ್ಲ ಸರ್, ಮೋಸ್ಟ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಅದ್ರ ಹರಕೆಯನ್ನು ಹೊತ್ಕೊಂಡಿದ್ರು ಅನ್ಸುತ್ತೆ.
0: ಸರಿ.
1: ಸೊ ಅದು ಹೋಗಿ ಕಡೆಗೆ ಸುಬ್ರಹ್ಮಣ್ಯ ಇರೋದು ಸುಬ್ಬು ಸುಬ್ಬು ಸುಬ್ಬು ಆಯ್ತು. ಸೊ ತುಂಬಾ ಪ್ರೀತಿಯಿಂದ ಕರಿತಾ ಇದ್ದ ಹೆಸರು ಸುಬ್ಬು ಅಂತ. ತಂದೆ ಮತ್ತೆ ಅಣ್ಣ ಮಾತ್ರ ಕರೆಯೋದು ಹೆಸರು ಸುಬ್ಬು ಅಂತ. ಸೊ ಮತ್ತಿನ್ಯಾರಿಗೂ ಗೊತ್ತಿಲ್ಲ.
0: ಎಸ್ ಕೇಳಕ್ರಿ, ಈಗ ನಿಮ್ಗೆ ಗೊತ್ತಾಯ್ತಲ್ವಾ ಸುಬ್ಬು ಅಂತ ಅಡ್ಡ ಹೆಸರು ಯಾಕೆ ಕರೀತಾರೆ ಅಂತ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕೊಡುಗೆ ರಾಮಣ್ಣ ರೈ ಚಿತ್ರದಿಂದ ಈ ಹಾಡು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.
2: ಆ

0: ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಮ್ ಜೊತೆಗೆ ಸಂಗೀತ ನಿರ್ದೇಶಕ ಗಾಯಕ ವಾಸುಕಿ ವೈಭವ್ ಅವರು ಮಾತಾಡ್ತಾ ಇದ್ರು. ಬಿಗ್ ಬಾಸ್ 7 ಅಲ್ಲಿ ನೀವು ಸ್ಪರ್ಧಿಯಾಗಿ ಭಾಗವಹಿಸಿದ್ರಿ, ಸೊ ನಿಮ್ಮ ಪ್ರತಿಭೆಗೆ ಇದೊಂದು ಪೂರಕ ಆಗಿತ್ತ?
1: ಖಂಡಿತವಾಗ್ಲೂ ಸರ್. ಇವತ್ತು ನಾನು ಉಜ್ಜಿರೇಗ್ ಬಂದು ನಿಮ್ ಒಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಅಲ್ಲಿ ಬಿಗ್ ಬಾಸ್ ಹೋಗಿ ಬಂದಿದ್ ಸಾರ್ಥಕತೆನೆ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಪೂರಕವಾಗಿ ಇತ್ತು. ಆ ಒಂದು ನನ್ನಲ್ಲಿರುವಂತ ಒಂದು ಪ್ರತಿಭೆಗೆ ಪ್ರದರ್ಶನ ಮಾಡೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ನನ್ನನ್ನ ನಾನು ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದೊಂದು ತುಂಬಾ ಒಳ್ಳೆ ವೇದಿಕೆ. ಮತ್ತೆ 113 ದಿನ ನಿಮ್ಮ ಫೋನ್ಗಳಿಲ್ದೆ, ನಿಮಗೆ ಬೇಕಾದವರ ಸಂಪರ್ಕ ಇಲ್ಲದೆ, ವೈಫೈ ಲೋ ಬ್ಯಾಟ್ರಿ ಯಾವುದು ಇಲ್ಲದೆ ನೀವು ಒಂದ್ ಕಡೆ 4 ಗೋಡೆಗಳ ಮಧ್ಯೆ ಇರೋದು ಒಂದು ತುಂಬಾ ಒಳ್ಳೆ ಅನುಭವ, ಬದುಕಿನ ತುಂಬಾ ಒಳ್ಳೆ ಅನುಭವ ಅಂತ.
0: ಇಡೀ ನಮ್ಮ ಕರ್ನಾಟಕದ ಜನತೆ ಮತ್ತೆ ನಿಮ್ಮ ಅಭಿಮಾನಿ ಬಳಗ, ನೀವೇ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ತೀರಿ ಎನ್ನುವಂತ ನಿರೀಕ್ಷೆ ಇತ್ತು, ಆದ್ರೆ ಕೊನೆಯ ಕ್ಷಣದಲ್ಲಿ ಬದಲಾಯಿತು.
1: ಸೋತಿದ್ದೀನಿ ಅಂತ ಅನ್ಸಿಲ್ಲ, ಯಾಕಂದ್ರೆ ಒಂದು ಅಪರಿಚಿತನಾಗಿ ಬಂದಿದ್ದೆ ಮನೆಗೆ, ನನಗೆ ಒಳಗಡೆ ಇದ್ದವ್ರು ಯಾರು ಪರಿಚಯ ಇರಲಿಲ್ಲ ಅಥವಾ ಅವರಿಗೆ ನಾನು ಪರಿಚಯ ಇರಲಿಲ್ಲ. ಅದು ಹೋಗಿ ನಾನು top 3 ತನಕ ಬರ್ತೀನಿ ಅಂದ್ರೆ ಅಷ್ಟು ಜನ ಬೆಂಬಲ ನಂಗೆ ಸಿಕ್ಕಿದೆ ಅಂತ ಅದ್ರಲ್ಲಿ ತುಂಬಾ ತೃಪ್ತಿ ಇದೆ, ಖುಷಿ ಇದೆ. ಆಮೇಲೆ ನಾನ್ ಗೆಲ್ಬೇಕಂತಿತ್ತು, ನಾನ್ ಗೆದ್ದಿಲ್ಲ ಅಂದ್ರೆ ನನ್ನ ಸ್ನೇಹಿತ ಶೈನ್ ಶೆಟ್ಟಿ ಗೆಲ್ಬೇಕಂತಿತ್ತು. ಸೊ ನಾನ್ ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರು ಗೆದ್ದಿದಾರಲ್ಲ ಅದೇ ಖುಷಿ.
0: ಓಕೆ, ಮತ್ತೆ 2016 ತೆರೆ ಕಂಡಿರುವಂತ ಊರ್ವಿ ಮತ್ತು 2017 ತೆರೆ ಕಂಡಿರುವಂತ ಸುದ್ದಿ ಚಿತ್ರದಲ್ಲಿ ನೀವು ನಟರಾಗಿ ಕಾಣಿಸಿಕೊಂಡಿದ್ದೀರಿ, ಅದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳ್ತೀರಾ?
1: ಎರಡು ತುಂಬಾ ಸಣ್ಣ ಸಣ್ಣ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೆ. ಪ್ರದೀಪ್ ವರ್ಮಾ ಅವರು ನನಗೆ ತುಂಬಾ ಹಳೆ ಪರಿಚಯ. ಅವರು ತಂದೆ ಬಿ ಕೆ ಎಸ್ ವರ್ಮಾ, ಅವರು ಇಂಟರ್ನ್ಯಾಷನಲಿ ಅಕ್ಲೇಮ್ಡ್ ಆರ್ಟಿಸ್ಟ್ ಅವರು, ಡ್ರಾಯಿಂಗ್ ಪೇಂಟಿಂಗ್ ಅಲ್ಲೆಲ್ಲ. ಸೊ ಅವರು ನಂಗೆ ಸಣ್ಣ ವಯಸ್ಸಿಂದಾನೇ ಪರಿಚಯ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್. ನನ್ನ ರಂಗಭೂಮಿ ಬದುಕನ್ನ ನೋಡಿದ್ದಾರೆ, ಮತ್ತೆ ಅವರು ಸ್ಕ್ರಿಪ್ಟ್ ಬಂದಾಗ ಈ ತರದೊಂದು ಆಫರ್ ಮಾಡಿದ್ರು, ಈ ತರದೊಂದು ಪಾತ್ರ ಇದೆ ಮಾಡ್ತೆ ಅಂತ. ಅದಕ್ಕೆ ಆಡಿಷನ್ಸ್ ಮಾಡಿ ಇಷ್ಟ ಆಯ್ತು ನಂಗೆ ಅವ್ರ ರೋಲು, ಮಾಡು ಅಂತಂದ್ರು ಮಾಡಿದ್ದೆ. ಅದು ಬಿಟ್ಟು ಸಿನಿಮಾದಲ್ಲ 2-3 ಸಿನಿಮಾ ಮಾಡಿದ್ದೀನಿ ಬಿಟ್ರೆ, ರಂಗಭೂಮಿಲಿ ಇವತ್ತು ನಾನು ನನ್ನ ತಂಡ ಬೆನಕ. ಸೊ ಅದರಲ್ಲಿ ನನ್ನ ನಾಟಕಗಳನ್ನ ಮಾಡ್ತೇನೆ.
0: ಈಗ ಮುಂದಿನ ನಿರ್ಧಾರ ಚಿತ್ರದಲ್ಲಿ ಇನ್ನೂ ಬೇಕಾಗಿದೆ ಎನ್ನುವಂತ ಹಾಡು ಬಹಳಷ್ಟು ಮನಸ್ಸುಗಳನ್ನ ಗೆದ್ದಿದೆ, ಎಲ್ಲರ ಹೃದಯದಲ್ಲಿ ಭದ್ರವಾಗಿದೆ. ಇನ್ನೂ ಬೇಕಾಗಿದೆ, ಈ ಹಾಡಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
1: ಇನ್ನೂ ಬೇಕಾಗಿದೆ ಮುಂದಿನ ನಿಲ್ದಾಣದ ಸಿನಿಮದ್ದು. ಅದರಲ್ಲಿ 4 ಜನ ಕಂಪೋಸರ್ಸ್ ಇದ್ರು.
0: ಓಕೆ,
1: ನನಗೆ 4 ಸಿಚುವೇಶನ್ಸ್ ಕೊಟ್ಟರು ಡೈರೆಕ್ಟರ್ ರವಿ ಭಾರದ್ವಾಜ್ ಅವರು ಸ್ಟಾರ್ಟಿಂಗ್ ಹೇಳಿದಾಗ. ಸೊ ನನಗೆ ಕಾನ್ಫಿಡೆನ್ಸ್ ಇತ್ತು, ನಾನಿಲ್ಲ ಈ ಹಾಡ್ ಈ ಸಿಚುವೇಶನ್ ನಾನು ಕಂಪೋಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಂತ ಮಾಡಿದ್ರು ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ಫಸ್ಟ್ ಒಂದು ರಫ್ ಟ್ಯೂನ್ ನಾನು ಬರೀ ಅವ್ರ ಡಿಸ್ಕಷನ್ ಮುಗಿಸಿ ಮನೆಗೆ ಹೋದಾಗ ಏನೋ ಒಂದು ಫ್ಲಾಶ್ ಆಗ್ತಾ ಇತ್ತು, ರಫ್ ಟ್ಯೂನ್ ಸುಮ್ಮನೆ ಮೊಬೈಲಲ್ಲಿ ಹಾಡಿ ಕಳಿಸ್ದೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಿದ್ವಿ ಮಾರನೇ ದಿನ, ಬಾಯಲ್ಲಿ ಹಾಡಿದ್ದಷ್ಟೇ ಈ ತರ ಇನ್ನೂ ಬೇಕಾಗಿದೆ ಅಂತ ಏನು ಟ್ಯೂನ್ ಇದೆಯೋ ಲಲ್ಲ ಹಾಕಿ ಅವ್ರ ಮುಂದೆ ಹಾಡಿದ್ದಷ್ಟೇ. ಹೇಳಿದ್ರು ಇಲ್ಲ ಇದೆ ನಂಗೆ ಈ ಟ್ಯೂನೇ ಬೇಕು, ಫಿಕ್ಸ್ ಮಾಡ್ಕೊಳ್ಳಿ, ಮತ್ತೆ ಇನ್ನೂ ಬೇಕಾಗಿದೆ ಅನ್ನೋದನ್ನು ಚೇಂಜ್ ಮಾಡೋದು ಬೇಡ, ಅದನ್ನೇ ಉಳಿಸ್ಕೊಳ್ಳೋಣ ಅಂತಂದು. ಸೊ ನಾನು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ತುಂಬ ಪ್ರಖ್ಯಾತಿ ಪಡ್ಕೊಂತ ಹಾಡು ಖುಷಿ ಆಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಅಥವಾ ತುಂಬಾ ಶ್ರಮ ಪಟ್ಟು ಮಾಡಿದಂತ ಕೆಲಸ ತುಂಬಾ ಜನಕ್ಕೆ ರೀಚ್ ಆದಾಗ ತುಂಬಾ ಜನ ಅದನ್ನ ಗಮನಿಸಿದಾಗ ಖುಷಿ ಆಗುತ್ತೆ.
0: ಮತ್ತೆ ಬಿಗ್ ಬಾಸ್ ಅಲ್ಲಿ ನೀವು ಹಾಡಿರುವಂತ ಒಂದು ಅಲ್ಲೇ ಕಟ್ಟಿರುವಂತ ಹಾಡು ತಲೆ ಗಿರಗಿರ, ಅದ್ರ ಬಗ್ಗೆ ಏನ್ ಹೇಳ್ತೀರಿ?
1: ತಲೆ ಗಿರಗಿರ ಅಲ್ಲಿ ಇಲ್ಲ ಅದೇ ನಾನು ತುಂಬಾ ಹಾಡುಗಳನ್ನ ಮಾಡಿದ್ದೆ ಅಲ್ಲಿ. ಸೊ ಅಂತದ್ರಲ್ಲಿ ನಾನು ಮತ್ತೆ ಶೈನ್ ತುಂಬಾ ಡಿಸ್ಕಸ್ ಮಾಡ್ತಿದ್ವಿ, ಏನಾದ್ರೂ ಒಂದು ರೊಮ್ಯಾಂಟಿಕ್ ಅವ್ರೇನೋ ಒಂದು ಹೇಳೋರು ಸಿಚುವೇಶನ್ ಅಂತ, ಈ ತರದೊಂದು ಸಾಂಗ್ ಮಾಡೋಣ ಆ ತರದೊಂದು ಸಾಂಗ್ ಮಾಡೋಣ ಅಂತ ಮಾಡಿಕೊಂಡು ಅಚಾನಕ್ ಆಗಿ ಹುಟ್ಟಿದಂತ ಹಾಡು ಅದು. ಸುಮಾರು ಒಂದು 1 ವಾರಗಟ್ಟಲೆ ನಾವು ಅದನ್ನ ಇಟ್ಕೊಂಡು ಅಲ್ಲಿ ಪೆನ್ನು ಪೇಪರ್ ಪೆನ್ಸಿಲ್ ಏನೂ ಇಲ್ಲ, ಅದನ್ನ ಒಂದೊಂದೇ ಲೈನ್ ಮುಗಿಸೋದು, ಅದನ್ನ ನೆನ್ಪಿಟ್ಕೊಳ್ಳೋದು, ಇಡೀ ವಾರ ಒಂದೊಂದೇ ಲೈನ್ ನ ಹಾಡ್ಕೊಳ್ಳೋದು ಆ ತರ ಮೋಸ್ಟ್ಲಿ 1 ವಾರ ಮಾಡಿದೀವಿ ಅನ್ಸುತ್ತೆ. ಹಾಡು ಮಾಡಿ ಅದನ್ನ ಸುದೀಪ್ ಸರ್ ಮುಂದೆ ಹಾಡಿದ್ವಿ, ಅವ್ರಿಗೂ ಇಷ್ಟ ಆಯ್ತು, ಅದೆಲ್ಲರಿಗೂ ಒಳ್ಳೆ ರೀಚ್ ಆಯ್ತು.
0: ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರ ಎದುರಿಗೆ ವಾಸುಕಿ ವೈಭವ್ ಅವರು ಹಾಡನ್ನ ಹಾಡಿದ್ರು. ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋದಲ್ಲಿ ಹಾಡನ್ನ ಹಾಡ್ತಾರ?
1: ಇನ್ನೂ ಬೇಕಾಗಿದೆ ಒಲವು, ಇನ್ನೂ ಬೇಕಾಗಿದೆ.
0: ಈ ಹಾಡನ್ನ ಕೇಳೋದಕ್ಕೆ ನೀವು ಗಡಿಬಿಡಿ ಮಾಡಬೇಡಿ, ಸ್ವಲ್ಪ ಹೊತ್ತಲ್ಲಿ ನಾನು ಪ್ಲೇ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಿಮಗೋಸ್ಕರ
2: ಮುಸ್ಸಂಜೆಗೆ ಹಾಡಾಗಲು ತಂಗಾಳಿಯ ತಯಾರಿ.
0: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾಸರಗೋಡು ಕೊಡುಗೆ ರಾಮಣ್ಣ ರೈ ಚಿತ್ರದ್ದು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM ಅಲ್ಲಿ ನಾನು ವಿ ಕೆ ಕಡಬ ನಿಮ್ ಜೊತೆಗೆ ಮಾತಾಡ್ತಾ ಇರೋದು. ನನ್ನ ಜೊತೆಗಿದ್ದಾರೆ ಗಾಯಕ ಸಂಗೀತ ನಿರ್ದೇಶಕ ವಾಸುಕಿ ವೈಭವ್ ಮತ್ತೆ ರಕ್ಷಿತ್ ಶೆಟ್ಟಿ. ಮತ್ತು ನಿಮ್ಮ ಒಡನಾಡದ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಬಹುದು.
1: ಅವರು ರಾಮ ರಾಮರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು, ಅಂದ್ರೆ ಅವರ್ಲಿ ಬೇಸಿಸ್ ಅಲ್ಲಿ ಟ್ವೀಟ್ ಮಾಡಿದ್ರು, ಈ ಸಿನಿಮಾನ ಮಿಸ್ ಮಾಡಬೇಡಿ, ದಯವಿಟ್ಟು ಈ ಸಿನಿಮಾನ ನೋಡಿ, ಈ ಸಿನಿಮಾನ ಉಳಿಸಿ ಅಂತ ಅವರ್ಲಿ ಬೇಸಿಸ್ ಅಲ್ಲಿ ಟ್ವೀಟ್ ಮಾಡಿದ್ರು. ಅಂಡ್ ಅವರ ಅಭಿಮಾನಿಗಳು ತುಂಬಾ ದೊಡ್ಡ ಮೊತ್ತದಲ್ಲಿ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿದ್ರು. ಸೊ ಸಿನಿಮಾ ಥಿಯೇಟರ್ ಉಳ್ಕೊಳ್ಳೋಕೆ ಅವರು ಒಬ್ರು ಮುಖ್ಯ ಕಾರಣ. ಅದಾದ್ಮೇಲೆ ಅವ್ರಿಗೆ ಕೇಳು ಕೃಷ್ಣ ಕೇಳು ಪಾರ್ತ ಹಾಡು ತುಂಬಾನೇ ಇಷ್ಟ, ಅಂದ್ರೆ ಅದನ್ನ ಕಂಪೋಸ್ ಮಾಡಿದ ಸ್ಟೈಲ್ ಆಗ್ಲಿ ಮತ್ತೆ ಹಾಡದಂತ ರೀತಿ. ಅದಾದ್ಮೇಲೆ ಆ ಹಾಡು ಆ ವಾಯ್ಸ್ ಇಷ್ಟ ಆಗಿ ಅವ್ರು ಕಾಗದದ ದೋಣಿಯಲ್ಲಿ ಹಾಡಿಸಿದ್ರು, ಅಂದ್ರೆ ಕಿರಿಕ್ ಪಾರ್ಟಿಯಲ್ಲಿ ಇಲ್ಲ ನೀ ಹಾಡ್ಬೇಕು ಅಂತ. ಸೊ ಹಾಡ್ದೆ, ಹಾಗೆ ನಮ್ಮ ಪ್ರೊಫೆಷನಲ್ ಫ್ರೆಂಡ್ಶಿಪ್ ಮುಂದುವರಿತದೆ.
0: ಈಗ ನಮ್ಮ ರೇಡಿಯೋ ನಿನಾದ ಲಿಸನರ್ಸ್ಗೋಸ್ಕರ ಯಾವ್ದಾದ್ರು ಒಂದು ನಿಮ್ಮ ಇಷ್ಟದ ಹಾಡಿನ ಸಾಲನ್ನ ಹಾಡ್ಬೋದಾ?
1: ಇನ್ನು

0: ಓಕೆ, ನಮಗೂ ಕೂಡ ಹಾಡು ಇನ್ನಷ್ಟು ಬೇಕು ಅಂತ ಆಗ್ತದೆ. ಆದರೆ ನಮ್ಮ ಸೀಮಿತ ಸಮಯದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸಲೇಬೇಕು. ಅದರ ನಡುವೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಹೇಳ್ಬೋದು?
1: ಅದೇ, ನಾನು ವಿದ್ಯಾಭ್ಯಾಸ ಮಾಸ್ಟರ್ಸ್ ಇನ್ ಜರ್ನಲಿಸಂ ಮಾಡಿದ್ದೀನಿ, ದಯಾನಂದ ಸಾಗರ್ ಕಾಲೇಜ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಫಿಲಿಯೇಟೆಡ್. ಹೆಚ್ಚು ಕಮ್ಮಿ ನಾನು ಓದಿದ್ದೆಲ್ಲ ಬೆಂಗಳೂರಲ್ಲೇ. 2 ವರ್ಷ ಜನಸೇವಾ ವಿದ್ಯಾಕೇಂದ್ರ ಅಂತ 9th ಮತ್ತು 10th ಹಾಸ್ಟೆಲಲ್ಲಿ ಓದಿದ್ದು. ಅದಾದಮೇಲೆ PU ಮತ್ತು ಡಿಗ್ರಿ ಸುರಾನ ಕಾಲೇಜಲ್ಲಿ ಕಾಮರ್ಸ್ ಮಾಡಿದೆ ಬೆಂಗಳೂರಲ್ಲೇ. ಅದಾದಮೇಲೆ ಮಾಸ್ಟರ್ ಡಿಗ್ರಿ ಅಂತ ಮಾಡಬೇಕು ಅಂತ ಅನಿಸಿ ತುಂಬ ಜನ ಪ್ರೇರೇಪಿಸಿದ್ರು. ಅದಕ್ಕೆ ಅದಾದಮೇಲೆ ಮಾಸ್ಟರ್ಸ್ ಇನ್ ಜರ್ನಲಿಸಂ ಮಾಡಿ ನನ್ನ ವಿದ್ಯಾಭ್ಯಾಸಕ್ಕೆ ಉನ್ನತಿ ಮಾಡಿದೆ.
0: ಸರ್, ತುಂಬ ಮ್ಯೂಸಿಕ್ಗಳನ್ನು ಮಾಡ್ತೀರಿ, ತುಂಬ ಸಾಹಿತ್ಯಗಳನ್ನು ಬರ್ತೀರಿ, ಏನು ಡ್ರೀಮ್ ಇಟ್ಕೊಂಡಿದ್ದೀರಿ ಸರ್?
1: ನೀನು ಅದನ್ನೇ ಆ ಡ್ರೀಮ್ನ ಮುಂದುವರಿಸ್ಕೊಂಡು ಹೋಗೋಣ ಅಂತಲೇ ಒಂದು ಡ್ರೀಮ್ ಇಟ್ಕೊಂಡಿದ್ದೀನಿ ಸರ್. ಅಂದರೆ ಇನ್ನೂ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅಂತಿದೆ ತಲೆಯಲ್ಲಿ. ಮ್ಯೂಸಿಕಲ್ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು, ಇನ್ನೂ ಹೆಚ್ಚು ಸಾಹಿತ್ಯ ಬರೀಬೇಕು, ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಬೇಕು ಅಂತ ಕನಸುಗಳನ್ನ ಇಟ್ಕೊಂಡಿದ್ದೀನಿ. ಇನ್ನೂ ನನ್ನ ಕೆರಿಯರ್ನ ಮ್ಯೂಸಿಕಲಿ ಇನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗೋಣ ಅಂತ.
0: ಹೊಸ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ
1: ನಾನು ಬಿಗ್ ಬಾಸ್ ಮನೆಗೆ ಹೋಗೋಕೆ ಮುಂಚೆನೆ ಕೆಲವು ಪ್ರಾಜೆಕ್ಟ್ಸ್ ಒಪ್ಕೊಂಡಿದ್ದೆ. ಒಂದು ಪುನೀತ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ನಲ್ಲಿ 2 ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ದಾನಿಶ್ ಸೇಟ್ ಅಂತ ಒಬ್ರು ಇದ್ದಾರೆ, ಪನ್ನಗಭರಣ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅದೊಂದು ಕಾಮಿಡಿ ಫಿಲ್ಮ್. ಇನ್ನೊಂದು ಪ್ರಜ್ವಲ್ ದೇವರಾಜ್ ಅವರ ವೈಫ್ ರಾಗಿಣಿ ಅವರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಫಿಮೇಲ್ ಓರಿಯೆಂಟೆಡ್ ಫಿಲ್ಮ್. ಸೊ ಅದೊಂದು ಫಿಲ್ಮ್ ನಡೀತಾ ಇದೆ. ಬಡವ ರಾಸ್ಕಲ್ ಅಂತ ಧನಂಜಯ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ, ಅವರೇ ಪ್ರೊಡ್ಯೂಸ್ ಮಾಡಿ. ಸೊ ಈ ಪ್ರಾಜೆಕ್ಟ್ಸ್ ನಡೀತಾ ಇದೆ ಸರ್.
0: ಬಹಳ ಸಂತೋಷ. ಸೊ ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋಕ್ಕೆ ಬಂದಿದ್ದೀರಿ, ಆ ಒಂದು ಖುಷಿಯನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬಹುದಾ? ನಮ್ಮ ಲಿಸನರ್ಸ್ ಕಾಯ್ತಾ ಇದ್ರೆ.
1: ಈ ಹೆಸರಲ್ಲೇ ಒಂದು ಸಂಗೀತ ಇದೆ, ಸೊ ಹೆಸರು ಕೇಳೇ ಖುಷಿ ಆಯ್ತು, ನಿನಾದ ಅಂತ. ಸೊ ಈ ನಿನಾದದಲ್ಲಿ ನಾನು ಒಂದು ಸಣ್ಣ ಪಾರ್ಟ್ ಆಫ್ ಸೌಂಡ್ ಆಗಿರೋದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಉಜ್ಜಿರೆ ಅಂದ್ರೆ ಧರ್ಮಸ್ಥಳ, ದೇವ್ರ ದರ್ಶನ ಪಡ್ಕೊಂಡು ಬಂದು ಇಲ್ಲಿ ಒಂದು ಒಳ್ಳೆ ಮಾತುಕತೆ ಆಗಿ, ಯೂಶಲಿ ಕಮ್ಯುನಿಟಿ ರೇಡಿಯೋಸ್ ಅಲ್ಲಿ ಯಾವತ್ತು ಮಾತಾಡಿರಲ್ಲ ನಾನು, ಅದೇ ಫಸ್ಟ್ ಇಂಟರ್ವ್ಯೂ ನಂದು. ಸೊ ಅದು ಖುಷಿ ಆಯ್ತು. ಅಂಡ್ ಕ್ವೆಶನ್ಸ್ ಒಂಥರ ಎಲ್ಲ ರೀಕಾಲ್ ಮಾಡ್ಕೊಂಡಂಗೆ ಆಯ್ತು, ನನ್ನ ಅಂದ್ರೆ ನನ್ನ ತಂದೆ ಬಗ್ಗೆ ಅಥವಾ ನನ್ನ ವಿದ್ಯಾಭ್ಯಾಸದ ಬಗ್ಗೆ, ನನ್ನ ಮುಂದಿನ ಸಂಗೀತದ ಬದುಕಿನ ಬಗ್ಗೆ ಎಲ್ಲ ಕೇಳಿದ್ರೆ ತುಂಬಾ ಖುಷಿ ಆಯ್ತು. ಅಂಡ್ ಕೇಳೋಗ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಷ್ಟು ದಿನಗಳ ಕಾಲ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ, ಇನ್ನು ಮುಂದೇನು ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಮತ್ತೆ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ.
0: ಓಕೆ, ತುಂಬಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಕೇಳುಗರೆ, ಇಷ್ಟು ಹೊತ್ತು ವಾಸುಕಿ ವೈಭವ್ ಅವರ ಜೊತೆಗೆ ಮಾತುಕತೆಯನ್ನ ನೀವೆಲ್ಲ ಕೇಳಿದ್ರಿ. ಕಾರ್ಯಕ್ರಮವನ್ನ ಮುಗಿಸುವ ಮುಂಚೆ
2: ಕೇಳು ಕೃಷ್ಣ ಹೇಳು ಪಾರ್ಥ, ಕೇಳು ಕೃಷ್ಣ ಹೇಳು ಪಾರ್ಥ, ಒಳ ಒಳಗೆ ಭಯವೈತಯ್ಯ.
0: ಈ ಹಾಡು ನಿಮಗೋಸ್ಕರ ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.
1: ಕೇಳು ಕೃಷ್ಣ.
2: ಹ್ಞೂ ಹೇಳಪ್ಪ ಅರ್ಥ.

0: ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮುಂಗಾರಿನ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
1: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ
0: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನೇ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸು ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಡ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಆ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಹುದುರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವ್ಲಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನು, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಚೌಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ.

ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಣವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿಯಿಂದಾಗಿ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಇದೀಗ ಪ್ರೀತಿಗಾಗಿ ಚಲನಚಿತ್ರದ ಕೆಎಸ್ ಚಿತ್ರ ಪ್ರಸನ್ನ ಹಾಗೂ ಎಸ್ ಎ ರಾಜಕುಮಾರ್ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜಕುಮಾರ್, ಸಾಹಿತ್ಯ ಕೆ ಕಲ್ಯಾಣ್. ಕುಟುಂಬದ ಸಂತೋಷ ಪ್ರೀತಿ ಸಿಹಿ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಸುಂದರ ಗೀತೆ ನಿಮಗಾಗಿ.

ಕಥೆಯಂತೆ ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಚಲನಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಈಗ ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮಯ ಚಿತ್ರದ ಈ ಹಾಡಿಗೆ ಮನವೊಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸಿತೆಂದು ಆಶಿಸುತ್ತಾ ಮತ್ತೆ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಗೀತೆಗಳೊಂದಿಗೆ ಭೇಟಿಯಾಗೋಣ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಚನ್ನಮಣದ ನಾದ ತರಂಗ. ಶುಭ ದಿನ.

ಪ್ರಜಾ ಐಕೋಪ್ಯಾನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: നിക്കുളിക്കുന്നുള്ളൊരു റേഡിയോ നിനാദ 90.4 FM.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ನಲ್ಮೆಯ ಕೆಳಗು ಮಿತ್ರರಿಗೆ ಆತ್ಮೀಯ ನಮಸ್ಕಾರ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನವೆಂಬರ್ ತಿಂಗಳು ಅಂದರೆ ಕನ್ನಡದ ಹಬ್ಬ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಪರಂಪರೆ ಕುರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದು ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ನಮ್ಮೊಂದಿಗೆ ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು. ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು ಓರ್ವ ಸೂಕ್ಷ್ಮ ಸಂವೇದನೆಯುಳ್ಳ ಕನ್ನಡದ ಕತೆಗಾರ, ಅಪರೂಪದ ಒಳನೋಟಗಳುಳ್ಳ ವಿಮರ್ಶಕರೆಂದೇ ಅವರು ಪ್ರಸಿದ್ಧರು. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಪ್ರಬಂಧ ಮಂಡನೆ ಮಾಡಿರುವ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಯೋಜಿಸಿದ ಸಮಾವೇಶದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದವರು. ಅವರೊಂದಿಗೆ ಈಗ ನಾವು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಎಲ್ಲ ಕನ್ನಡ ಕೇಳುಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ.
0: ಸರ್, ಈಗ ಮೊದಲನೇದಾಗಿ ಕನ್ನಡದ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಮಾತನಾಡುವುದಾದ್ರೆ.
2: ಈ ಸಂದರ್ಭದಲ್ಲಿ ಕನ್ನಡದ ಸ್ಥಿತಿಗತಿ ಎಲ್ಲಾ ಕಾಲದಲ್ಲಿ ಇದ್ದ ಹಾಗೆ ಇದೆ. ಸುಮಾರು 2000 ವರ್ಷಗಳ ನಮ್ಮ ಕನ್ನಡ ಇತಿಹಾಸವನ್ನು ಗಮನಿಸಿದರೆ ಅದು ಅನೇಕ ಬಿಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಬಂದಿರುವಂಥದ್ದು.
0: ಹೌದು,
2: ಎದುರಿಸಿ ಅದು ಸದೃಢವಾಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಕವಿರಾಜ ಮಾರ್ಗ ಕೃತಿ ಬಂದ ಮೇಲೆ ಚಂಪು ಅನ್ನುವಂಥ ಒಂದು ಸಾಹಿತ್ಯ ಹುಟ್ಟುಕೊಳ್ತು, ಆಮೇಲೆ ವಚನ ಅನ್ನುವಂಥ ಸಾಹಿತ್ಯ ಹುಟ್ಟುಕೊಳ್ತು, ಕೀರ್ತನ ಸಾಹಿತ್ಯ ಹುಟ್ಟುಕೊಳ್ತು, ಷಟ್ಪದಿ ಸಾಹಿತ್ಯ ಹುಟ್ಟುಕೊಳ್ತು, ರಗಳೇ ಸಾಹಿತ್ಯ ಹುಟ್ಟುಕೊಳ್ತು, ಸ್ವರವಚನ ಹುಟ್ಟುಕೊಳ್ತು, ತತ್ವಪದಗಳು ಹುಟ್ಟುಕೊಳ್ತು, ನಾಟಕ ಸಾಹಿತ್ಯ ಹುಟ್ಟುಕೊಳ್ತು. ಆಮೇಲೆ ಹೊಸಗನ್ನಡದ ಸಂದರ್ಭದಲ್ಲಿ ಒಂದು ದೊಡ್ಡ ಚಳುವಳಿ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ಇವತ್ತಿಗೂ ಕೂಡ ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ, ಜನರು ಅದನ್ನ ಓದ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಇದು
0: ನಿಜ.
2: ಸಮಸ್ಯೆ ಏನು ಈ ಸಂದರ್ಭದಲ್ಲಿ ಅಂದರೆ, ಕನ್ನಡ ಭಾಷೆ ಅದು ಒಂದು ಶಿಕ್ಷಣದ ಭಾಷೆಯಾಗಿ ರೂಪುಗೊಳ್ಳದೇ ಇರುವಂಥದ್ದು.
0: ಹೌದು,
2: ಅದು ಶಿಕ್ಷಣದ ಭಾಷೆ ಆಗದೇ ಹೋದಾಗ ಅದು ತುಂಬ ಆತಂಕವನ್ನು ಎದುರಿಸಬೇಕಾಗತ್ತೆ. ಈಗ ಕರ್ನಾಟಕವನ್ನು ಗಮನಿಸಿದರೆ ಇಲ್ಲಿ ಯಥೇಚ್ಛವಾಗಿ ಇಂಗ್ಲಿಷ್ ಶಾಲೆಗಳು ಬೆಳೀತಾ ಇದೆ. ಕನ್ನಡಿಗರು ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷು ಕಲಿಬಾರದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಕಲಿಸುವ ವಿಧಾನ ತುಂಬ ಏಕಮುಖವಾಗಿರುವಂಥದ್ದು. ಅಂದರೆ ಇಂಗ್ಲಿಷ್ ಶಾಲೆಗಳಿಗೆ 1 ಲಕ್ಷ ಶುಲ್ಕ ತಗೊಳ್ಳೋದು, 2 ಲಕ್ಷ ಶುಲ್ಕ ತಗೊಳ್ಳೋದು, ಮಕ್ಕಳನ್ನು ತುಂಬ ಒತ್ತಡದಲ್ಲಿಡುವಂಥದ್ದು, ಅವರ ಸಹಜತೆಯನ್ನು ನಾಶ ಮಾಡುವಂಥದ್ದು, ಒಂದು ರೀತಿಯ ಒತ್ತಡದಲ್ಲಿ ಮಕ್ಕಳನ್ನು ಬೆಳೆಸ್ತಾ ಹೋಗುವಂಥದ್ದು. ಇದರಿಂದ ಮಕ್ಕಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗುತ್ತಾ ಹೋಗ್ತಾರೆ. ಮತ್ತು ಅವರು ಒಂದು ಸಮಾಜದ ನಡುವಿನ, ಪರಿಸರದ ನಡುವಿನ, ಕುಟುಂಬದ ನಡುವಿನ ಸಂಪರ್ಕವನ್ನು ಕಳ್ಕೊಳ್ತಾ ಹೋಗ್ತಾರೆ. ಇದು ನಮ್ಮ ಅಧ್ಯಯನದಲ್ಲಿ ಮತ್ತು ವಿಸ್ತಾರವಾಗಿ ಇಂಗ್ಲಿಷ್ ಶಾಲೆಗಳನ್ನು ಅಧ್ಯಯನ ಮಾಡಿದವರು ಕೊಡುವಂಥ ಒಂದು ವರದಿ ಇದು. ಇದು ನಮ್ಮ ಬಹಳ ದೊಡ್ಡ ಸಮಸ್ಯೆ. ಇದು ಅಂದರೆ ಇಂಗ್ಲಿಷ್ ಶಾಲೆಗಳು ಬಲಗೊಳ್ತಾ ಇರುವಂಥದ್ದು, ಇಂಗ್ಲಿಷ್ ಶಾಲೆಗಳು ಬಲಗೊಂಡು ಅವು ಸ್ವಾಯತ್ತತೆಯನ್ನು ಪಡ್ಕೊಳ್ತಾ ಇರುವಂಥದ್ದು, ಆ ಸ್ವಾಯತ್ತತೆಯನ್ನು ಪಡೆದುಕೊಂಡು ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಂಥದ್ದು, ಇದು ಈಗಿನ ಬಹಳ ದೊಡ್ಡ ಸಮಸ್ಯೆ. ಮತ್ತು ಇದನ್ನು ಸಾಮಾಜಿಕೀಕರಣಗೊಳಿಸಿರುವಂಥದ್ದು. ಈ ಸಾಮಾಜಿಕೀಕರಣಗೊಳಿಸೋದು ಅಂತಂದರೆ ಎಲ್ಲರೂ ಇದೇ ಶಾಲೆಗೆ ಬಂದರೆ ಮಾತ್ರ ನಿಮಗೆ ಭವಿಷ್ಯ ಇದೆ, ಈ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ನೀವು ಜಾಣರಾಗ್ಲಿಕ್ಕೆ ಸಾಧ್ಯ ಇದೆ, ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾನಸಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಇದು ಈ ಸಂದರ್ಭದ ಬಹಳ ದೊಡ್ಡ ಸಮಸ್ಯೆ ಇದು. ಮತ್ತು ಜಾಗತೀಕರಣದ ನಂತರ ನಾವೇನು ಮಾಡಿದ್ದೇವೆ ಅಂತಂದರೆ ಅನೇಕ ವಿದೇಶಿ ಕಂಪನಿಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದೆ.
0: ಹೌದು,
2: ಆ ಎಲ್ಲ ವಿದೇಶಿ ಕಂಪನಿಗಳಿಗೆ ಉದ್ಯೋಗಕ್ಕೆ ಬೇಕಾದ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಶಾಲೆ ಕಾಲೇಜುಗಳಲ್ಲಿ ರೂಪಿಸ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ. ಬಟ್ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಸಮಾಜವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಕುಟುಂಬದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಬದುಕುವಂತದ್ದು ಹೇಗೆ, ಉತ್ತಮ ನಾಗರಿಕರಾಗುವಂತದ್ದು ಹೇಗೆ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವಂತದ್ದು ಹೇಗೆ ಅನ್ನುವಂತ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡದೇ ಇರುವಂತದ್ದು ಬಹಳ ದೊಡ್ಡ ಸಮಸ್ಯೆ. ಹೀಗಾಗಿ ಕನ್ನಡ ಭಾಷೆ ಈ ಎಲ್ಲ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ ಅದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ಕುರಿತು ನಾವು ಗಂಭೀರವಾಗಿ ಯೋಚನೆ ಮಾಡುವುದರ ಮೂಲಕ ಕನ್ನಡ ಭಾಷೆಯನ್ನು ನಾವು ಬೇರೆ ರೀತಿಯಲ್ಲಿ ಕಟ್ಟಿಕೊಳ್ಬೇಕಾದ ರೂಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮತ್ತು ನಮ್ಮದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಭಾಷೆ ಅಂದರೆ ಮಾಧ್ಯಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಮಾಧ್ಯಮ ಮಾತ್ರ ಅಲ್ಲ ಅದು, ಭಾಷೆ ಅಂದರೆ ಒಂದು ಜನಾಂಗ, ಭಾಷೆ ಅಂದರೆ ಒಂದು ಭೌಗೋಳಿಕ ಪರಿಸರ, ಒಂದು ಭಾಷೆ ಅಂದರೆ ಸಂಪನ್ಮೂಲ, ಒಂದು ಭಾಷೆ ಅಂದರೆ ಸಂಸ್ಕೃತಿ, ಒಂದು ಭಾಷೆ ಅಂದರೆ ಆ ಭಾಷೆ ಸೃಷ್ಟಿ ಮಾಡಿದ ವೈವಿಧ್ಯಮಯ ಚಿಂತನೆ. ಒಂದು ಭಾಷೆಯನ್ನು ಕುರಿತು ನೀವು ಯೋಚನೆ ಮಾಡ್ತೀರಿ ಅಂದರೆ ಈ ಎಲ್ಲ ಅಂಶಗಳನ್ನು ಕುರಿತು ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಮ್ಮ ಸಮಸ್ಯೆ ಏನಿದೆ ಅಂದರೆ ಭಾಷೆ ಕೇವಲ ಮಾಧ್ಯಮ ಅನ್ಕೊಂಡು ಅದನ್ನ ಮಾಧ್ಯಮ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಭಾಷೆಯ ಒಳಗಡೆ ಇರುವಂತ ಈ ಜನಾಂಗ, ಈ ಭೌಗೋಳಿಕ ಪರಿಸರ, ಈ ಸಂಪನ್ಮೂಲ, ಈ ಸಂಸ್ಕೃತಿಯನ್ನ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ.
0: ಹೌದು,
2: ಒಂದು ಮಾಧ್ಯಮ ಮಾಡುವುದರ ಜೊತೆಗೆ ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ಇವತ್ತ ಯೋಚನೆ ಮಾಡಬೇಕಾಗಿದೆ. ಹಾಗೆ ಯೋಚನೆ ಮಾಡಿದಾಗ ಕರ್ನಾಟಕ ಏನೊಂದು ದೊಡ್ಡ ಪರಂಪರೆಯನ್ನ ತನ್ನ ಒಡಲೊಳಗಡೆ ಇಟ್ಕೊಂಡಿದೆ, ಅದು ಇನ್ನಷ್ಟು ಸಾಕಾರಗೊಳ್ಳಲಿಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ.
0: ಈಗ ಈ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಸಮಾಜದಲ್ಲಿ ಒಂದು ಬೇರೆಯಾದಂತಹ ಧೋರಣೆ ಇದೆ, ಅಂತಹ ಮನಸ್ಥಿತಿಯನ್ನ ಹೋಗಲಾಡಿಸುವ ಬಗ್ಗೆ ನೀವು ವಿದ್ಯಾರ್ಥಿ ಸಮೂಹಕ್ಕೆ ಏನ್ ಹೇಳ್ತೀರಿ?
2: ವಿದ್ಯಾರ್ಥಿಗಳದ್ದು ಇದರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ಪಾಪ ಅವರು ಕಲೀಲಿಕ್ಕೆ ಶಾಲೆಗೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ. ಬಟ್ ವಿದ್ಯಾರ್ಥಿಗಳನ್ನು ರೂಪಿಸಬೇಕಾಗಿರ್ತಕ್ಕಂತಹ ಒಂದು ವರ್ಗ ಇದೆ ಅಲ್ವಾ, ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಶಿಕ್ಷಣ ಸಂಸ್ಥೆಗಳು ಹೇಗೆ ರೂಪಿಸ್ತವೆ, ಅಧ್ಯಾಪಕರು ಹೇಗೆ ರೂಪಿಸ್ತಾರೆ, ಸಮಾಜದ ಹಿರಿಯರು ಹೇಗೆ ರೂಪಿಸ್ತಾರೆ, ಆಡಳಿತ ಹೇಗೆ ರೂಪಿಸುತ್ತೆ, ಅವ್ರು ಹಾಗೆ ರೂಪುಗೊಳ್ತಾ ಹೋಗ್ತಾರೆ. ಬಹಳ ಸರಳವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ಸಮಾನವಾಗಿ, ಸರಳವಾಗಿ, ಸುಲಭವಾಗಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗುವ ಹಾಗೆ ನಾವೊಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ವಿದ್ಯಾರ್ಥಿಗಳು ತಮಗೆ ತಾವೇ ಬಲಗೊಳ್ತಾ ಹೋಗ್ತಾರೆ. ನಾವು ವಿದ್ಯಾರ್ಥಿಗಳನ್ನು ಒಡೆದು ಬಿಟ್ಟಿದ್ದೇವೆ. ನಾವು ಇಂಗ್ಲಿಷ್ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಅಂತ.
0: ಹೌದು,
2: ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇದೆ, ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇಲ್ಲ. ಈಗ ನಾವು ಜಾತಿ ಅಸಮಾನತೆ ಕಾಣ್ತಾ ಇದ್ದೆವು, ಧರ್ಮದ ಅಸಮಾನತೆ ಕಾಣ್ತಾ ಇದ್ದೆವು, ವರ್ಗದ ಅಸಮಾನತೆ ಕಾಣ್ತಾ ಇದ್ದೆವು. ಬಟ್ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅಸಮಾನತೆ ಸೃಷ್ಟಿಯಾಗುತ್ತೆ. ಇಂಗ್ಲಿಷ್ ಓದುವವರದೊಂದು ವರ್ಗ, ಕನ್ನಡ ಓದುವವರದೊಂದು ವರ್ಗ. ಹೀಗಾಗಿ ವಿದ್ಯಾರ್ಥಿಗಳನ್ನು ರೂಪಿಸಬೇಕಾದವರು ವಿದ್ಯಾರ್ಥಿಗಳಿಗೆ ಒಂದು ಸಮಾನವಾದ ಶಿಕ್ಷಣ ಕೊಡುವ ಕಡೆ ನಾವು ಗಮನ ಕೊಡಬೇಕು. ನಾವು ಆ ನಿಟ್ಟಿನಲ್ಲಿ ಶಾಲೆಗಳನ್ನು, ಕಾಲೇಜುಗಳನ್ನು ರೂಪಿಸ್ಬೇಕು. ನಾವು ಅಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ವ್ಯತ್ಯಾಸ ಇರಲಾರದೆ ಎಲ್ಲರೂ ಒಂದೆಡೆ ಕುಳಿತು ಓದುವಂತಹ, ಜ್ಞಾನವನ್ನು ಹಂಚಿಕೊಳ್ಳುವಂತಹ ವಾತಾವರಣ ಸೃಷ್ಟಿ ಮಾಡಿದರೆ ಖಂಡಿತ ವಿದ್ಯಾರ್ಥಿಗಳು ಯಾವ ನೆಲದಲ್ಲಿ ಹುಟ್ಟಿರ್ತಾರೆ ಆ ನೆಲದ ಬಗ್ಗೆ ಅಭಿಮಾನ, ಪ್ರೀತಿ, ಗೌರವ ಬೆಳೆಸ್ಕೋತಾರೆ, ಮತ್ತು ಅದನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದನ್ನು ನಾವು ಪಠ್ಯದಲ್ಲಿ ಕೊಡಬೇಕು. ನಾವು ನಮ್ಮ ಸಮಸ್ಯೆ ಏನಿದೆ ಅಂದರೆ ಕರ್ನಾಟಕದಲ್ಲಿ ಬಹಳ ಅತ್ಯುತ್ತಮವಾದ ಪಠ್ಯಗಳನ್ನು ರೂಪಿಸಿ ನಾವು ಮಕ್ಕಳಿಗೆ ಕೊಡದೇ ಇರುವಂಥದ್ದು. ಅದು ಮುಖ್ಯವಾಗಿ ಮಾನವಿಕಗಳಿಗೆ ಸಂಬಂಧಿಸಿದಾಗೆ ಅಂದರೆ ಸಮಾಜ ಶಿಕ್ಷಣ, ಕನ್ನಡ ಶಿಕ್ಷಣ, ಸಾಹಿತ್ಯ ಶಿಕ್ಷಣ, ಭಾಷೆ ಶಿಕ್ಷಣದಲ್ಲಿ, ಇತಿಹಾಸ ಶಿಕ್ಷಣದಲ್ಲಿ ಬರ್ತಾ ಇರುವಂಥ ಪಠ್ಯಗಳನ್ನು ನೋಡಿದರೆ ಅವಷ್ಟು ಗುಣಮಟ್ಟದಿಂದ ಕೂಡಿಲ್ಲ. ಅವು ನಿಜವಾಗಲೂ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡುವಂಥ, ಅವರೊಳಗಡೆ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಪರಿಸರದ ಬಗ್ಗೆ, ಕನ್ನಡ ಚರಿತ್ರೆಯ ಬಗ್ಗೆ, ಕನ್ನಡ ಸಂಪನ್ಮೂಲದ ಬಗ್ಗೆ ಒಂದು ದೊಡ್ಡ ಗೌರವವನ್ನು ಬೆಳೆಸುವಂಥ, ಜ್ಞಾನವನ್ನು ಬೆಳೆಸುವಂಥ, ಅವರೊಳಗಡೆ ಜಾಗೃತಿ ಮೂಡಿಸುವಂಥ ಪಠ್ಯಗಳಿಲ್ಲ. ಅದರಲ್ಲಿ ನಾವು ಅನೇಕ ಬಗೆಯ ರಾಜಕೀಯ ಒತ್ತಾಸೆಗಳಿಂದ ಗೊಂದಲವನ್ನು ಉಂಟು ಮಾಡಿ ವಿದ್ಯಾರ್ಥಿಗಳನ್ನು ಕೂಡ ಗೊಂದಲದಲ್ಲಿ ಮುಳುಗಿಸ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲ ಸೇರಿ ವಿದ್ಯಾರ್ಥಿಗಳನ್ನು ಈ ನಿಟ್ಟಿನಲ್ಲಿ ಬಲಗೊಳಿಸುವ ಪ್ರಯತ್ನ ಮಾಡಬೇಕು.
0: ಈಗ ಆಡಳಿತ ಭಾಷೆ ಮತ್ತು ಶೈಕ್ಷಣಿಕ ಭಾಷೆಯಾಗಿ ಕನ್ನಡ, ಇದರ ಬಗ್ಗೆ ತಮ್ಮ ವಿಮರ್ಶೆ ಏನು?
2: ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲ ಕಾರಣ ಏನು ಅಂತಂದರೆ ನಮ್ಮ ಭಾರತದ ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಆರ್ಥಿಕ ಯೋಜನೆಗಳನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಒಂದು ಆದಾಯವನ್ನು ಹೆಚ್ಚು ಮಾಡಿ ಜನರ ತಲೆವರಮಾನವನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತ ಯೋಚನೆ ಮಾಡಿದರೆ ಎಲ್ಲ ವಿದೇಶಿ ಕಂಪನಿಗಳು ಅಥವಾ ಭಾರತದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿ ಕಂಪನಿಗಳು ಅವು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವು. ನಿಜವಾಗಲೂ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥವ್ರು, ಬಲಗೊಳಿಸ್ತಕ್ಕಂಥವ್ರು ಜನಗಳು. ಯಾಕಂದರೆ ಜನಗಳು ದುಡಿತಾರೆ, ಆದಾಯ ಗಳಿಸ್ತಾರೆ, ಅವರು ತೆರಿಗೆ ಕಟ್ತಾರೆ, ಅದರಿಂದ ಆರ್ಥಿಕ ಸಂಪನ್ಮೂಲ ಬೆಳೀತಾ ಹೋಗುತ್ತೆ. ಆದರೆ ಆ ಕಡೆ ನಾವು ಗಮನ ಕೊಡೋದಿಲ್ಲ. ನಾವು ಜನಸಾಮಾನ್ಯರು ರೂಪಿಸುವಂತ ಒಂದು ಆರ್ಥಿಕತೆಯ ಕಡೆ ಯಾವತ್ತೂ ನಾವು ಗಮನನೇ ಕೊಟ್ಟಿಲ್ಲ. ನಾವು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಇವರು ತಮಗೆ ಬೇಕಾದ ರೀತಿಯಲ್ಲಿ ಒಂದು ಆರ್ಥಿಕತೆಯನ್ನು ರೂಪಿಸ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಅಂದರೆ ಈ ಆರ್ಥಿಕತೆಯಲ್ಲಿ ಬಲಾಢ್ಯರಾಗಿರ್ತಕ್ಕಂಥವ್ರು ಈ ಸಾಂಸ್ಕೃತಿಕ ಪರಿಸರದ ಮೇಲೆ, ಸಾಂಸ್ಕೃತಿಕ ಸಮಾಜದ ಮೇಲೆ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಆಡಳಿತದಲ್ಲಿ ಒಂದು ಪ್ರಾದೇಶಿಕ ಭಾಷೆ ಮಾನ್ಯತೆ ಪಡೆಯೋದನ್ನು ಒಪ್ಪೋದಿಲ್ಲ ಅವರು. ಹಾಗೆಯೇ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥ ಜನಗಳು ಏನು ಮಾಡ್ತಾರೆ ಅಂದರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾ ಹೋಗ್ತಾರೆ, ಶಾಲೆಗಳನ್ನು ಕಟ್ತಾ ಹೋಗ್ತಾರೆ, ಕಾಲೇಜುಗಳನ್ನು ಕಟ್ತಾ ಹೋಗ್ತಾರೆ, ಉನ್ನತ ಶಿಕ್ಷಣವನ್ನು ಕಟ್ತಾ ಹೋಗ್ತಾರೆ. ಆ ಕಟ್ತಾ ಹೋಗ್ತಕ್ಕಂಥವರೆಲ್ಲ ಪ್ರಾದೇಶಿಕ ಭಾಷೆಗೆ ಒಂದು ಸ್ಥಾನವೇ ಕೊಡೋದಿಲ್ಲ ಅವರು. ಅವಾಗ ಏನಾಗುತ್ತೆ ಅಂತಂದ್ರೆ ಪ್ರಾದೇಶಿಕ ಭಾಷೆಗೆ ಒಂದು ಮಾನ್ಯತೆನೆ ಬರೋದಿಲ್ಲ. ಮತ್ತೆ ಯಾರು ಈ ಆರ್ಥಿಕತೆಯನ್ನು ರೂಪಿಸ್ತಾರೆ ಅವರೇ ರಾಜಕಾರಣದ ವಾರಸುದಾರರಾಗ್ತಾರೆ, ನಮ್ಮಲ್ಲಿ ಆಡಳಿತದ ಭಾಗ ಆಗ್ತಾರೆ ಅವರು. ಹೀಗಾಗಿ ಒಂದು ಪ್ರಾದೇಶಿಕ ಭಾಷೆಗೆ ಏನು ಸ್ಥಾನಮಾನ ಸಿಗಬೇಕು, ಏನು ಮಾನ್ಯತೆ ಸಿಗಬೇಕು, ಅದು ಸಿಗೋದೇ ಇಲ್ಲ. ಯಾಕಂದ್ರೆ ಒಂದು ಆರ್ಥಿಕತೆಯನ್ನ ರೂಪಿಸ್ತಕ್ಕಂಥವ್ರು ಇದೇ ವರ್ಗ, ಅದೇ ವರ್ಗ ಏನ್ ಮಾಡ್ತಾ ಇದೆ ಅಂದ್ರೆ ಆಡಳಿತವನ್ನು ರೂಪಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಜನಸಾಮಾನ್ಯರು ಮಾತಾಡತಕ್ಕಂಥ, ಜನಸಾಮಾನ್ಯರು ಯೋಚನೆ ಮಾಡತಕ್ಕಂಥ, ಜನಸಾಮಾನ್ಯರು ಸೃಷ್ಟಿಸತಕ್ಕಂಥ ಒಂದು ಸೃಜನಶೀಲತೆ ಏನಿದೆ, ಜ್ಞಾನ ಏನಿದೆ, ಅದು ಇಲ್ಲಿ ಅವಕಾಶಕ್ಕೆ ಆಸ್ಪದವೇ ಇಲ್ಲದ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ಮೊದಲು ಬದಲಾಗಬೇಕಾದೇನು ಅಂತಂದ್ರೆ ಏನು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥ ಒಂದು ವರ್ಗ ಇದೆ, ಆ ವರ್ಗ ಏನು ಒಂದು ಆಡಳಿತದಲ್ಲಿ ಬರ್ತಾ ಇದೆ, ಇದರ ಸ್ವರೂಪ ಬದಲಾಗಬೇಕಾಗಿದೆ. ನಿಜವಾಗಲೂ ಯಾರು ಜನಸಾಮಾನ್ಯರಿದ್ದಾರೆ, ಅತ್ಯಂತ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರು ಆಡಳಿತದ ಭಾಗ ಆಗಬೇಕಾಗಿದೆ, ಅವರು ಆರ್ಥಿಕತೆಯ ಭಾಗ ಆಗಬೇಕಾಗಿದೆ. ಇದು ನಮ್ಮ ಎಲ್ಲ ಸುಧಾರಣವಾದಿಗಳ ಬಹುದೊಡ್ಡ ಕನಸು.
0: ಹೌದು,
2: ಮುಖ್ಯವಾಗಿ ಗಾಂಧೀಜಿಯ ಬಹುದೊಡ್ಡ ಕನಸು. ಇದನ್ನೇ ನಾವು ಗ್ರಾಮಗಳ ಪುನರುತ್ಥಾನ, ಗ್ರಾಮಗಳ ವಿಕೇಂದ್ರೀಕರಣ, ಗ್ರಾಮಗಳ ಕೌಶಲ್ಯ ಅಭಿವೃದ್ಧಿ, ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಈ ಹಿನ್ನೆಲೆಯಲ್ಲಿ ನೀವು ಆಡಳಿತವನ್ನು ರೂಪಿಸಿದರೆ, ಆರ್ಥಿಕತೆಯನ್ನು ರೂಪಿಸಿದರೆ, ಬಹುಶಃ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬಹುದು ಮತ್ತು ಕನ್ನಡ ಮಾತಾಡುವವರಿಗೆ ಒಂದು ಮರ್ಯಾದೆ ಗೌರವ ಬರಬಹುದು.
0: ಈಗ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಯಲ್ಲಿ ಕನ್ನಡ ಅಂದ್ರೆ ಇಂತಹ ಸಮಗ್ರ ವಿಚಾರಗಳನ್ನು ಕನ್ನಡ ಭಾಷೆಯಲ್ಲಿ ತಲುಪಿಸುವ ಬಗ್ಗೆ ಮಾತನಾಡಬಹುದಾ?
2: ಈಗ ನಿಮಗೆಲ್ಲ ಗೊತ್ತಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮಲ್ಲಿ ಹೆಚ್ಚು ಜನಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ಹತ್ತಿರ ಆಗ್ತಾ ಹೋಗಿರುವಂಥದ್ದು 18ನೇ ಶತಮಾನದಿಂದ. ಆ ಪೂರ್ವದಲ್ಲಿ ವಿಜ್ಞಾನವೂ ಇರಲಿಲ್ಲ, ತಂತ್ರಜ್ಞಾನವೂ ಇಲ್ಲ, ಇದ್ರೂ ಕೂಡ ಅದು ಬೇರೆ ಸ್ವರೂಪದಲ್ಲಿತ್ತು. ಅಂದ್ರೆ ಒಂದು ಪ್ರಾದೇಶಿಕ ಭಾಷೆಯ ಮೇಲೆ ಸವಾರಿ ಮಾಡುವಷ್ಟೇನು ಅದು ಬಲಾಢ್ಯವಾಗಿರಲಿಲ್ಲ. ಆದ್ರೆ ಈಗೇನಾಗಿದೆ ಅಂದ್ರೆ ಅದು ತಂತ್ರಜ್ಞಾನ ಮತ್ತು ವಿಜ್ಞಾನ ಅನ್ನುವಂಥದ್ದು ಬಹಳ ಪ್ರಬಲವಾಗಿ ನಮ್ಮ ಜನಜೀವನವನ್ನು ರೂಪಿಸ್ತಾ ಇರತಕ್ಕಂಥದ್ದು. ಬಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇಂಥದ್ದೇ ಭಾಷೆ ಅಂತಿಲ್ಲ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂತಹ ಈ ಜ್ಞಾನ ಶಾಖೆಗಳು ಇದೇ ಭಾಷೆಯನ್ನು ಬಳಸಬೇಕಂತ ಏನು ಹೇಳೋದಿಲ್ಲ. ಅವು ನಾವು ಯಾವ ಭಾಷೆಯಲ್ಲಿ ಅವುಗಳನ್ನು ರೂಪಿಸ್ತಾ ಹೋಗ್ತವೋ ಆ ಭಾಷೆಯಲ್ಲಿ ಏನಾಗ್ತವೆ, ರಚನೆ ಆಗ್ತಾ ಹೋಗ್ತವೆ. ಸಮಸ್ಯೆ ಏನು ಅಂದರೆ ಈ ವಿಜ್ಞಾನ ಅನ್ನೋದು ಮತ್ತು ತಂತ್ರಜ್ಞಾನ ಅನ್ನೋದು ಅದು ಹೊರಗಡೆಯಿಂದ ಬಂದಿರತಕ್ಕಂಥ ಜ್ಞಾನ ಶಾಖೆಗಳು. ಈಗ ಇಂಗ್ಲೆಂಡಿಂದ ಬಂದಿದೆ, ಅಮೆರಿಕದಿಂದ ಬಂದಿದೆ, ಜಪಾನಿಂದ ಬಂದಿದೆ, ಜರ್ಮನಿಯಿಂದ ಬಂದಿದೆ, ಕೊರಿಯಾದಿಂದ ಬಂದಿದೆ. ಹೀಗಾಗಿ ಅವೇನಾಗಿದ್ದಾವೆ ಅಂದರೆ ಆ ಭಾಷೆಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾವೆ, ಅದು ಅನಿವಾರ್ಯ ಕೂಡ ನಮಗೆ. ಆದರೆ ನಾವೇನು ಮಾಡಬೇಕಾಗಿದೆ ಅಂತಂದರೆ ಆ ಭಾಷೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಆ ಜ್ಞಾನವನ್ನು ಬಹಳ ಸಮರ್ಥವಾಗಿ ಕನ್ನಡ ಭಾಷೆಗೆ ನಾವು ತಂದುಕೊಳ್ಬೇಕಾಗಿದೆ. ಕನ್ನಡ ಭಾಷೆಗೆ ತಂದುಕೊಂಡು ಅದನ್ನು ಕನ್ನಡಿಗರಿಗೆ ತಲುಪಿಸ್ಬೇಕಾಗಿದೆ. ಹಾಗೆ ತಲುಪಿಸಿದಾಗ ಏನಾಗುತ್ತೆ ಅಂದರೆ ಕನ್ನಡಿಗರು ಓ ಈ ತಂತ್ರಜ್ಞಾನ ನಮ್ಮದೇ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಅವರಿಗೆ ಈ ವಿಜ್ಞಾನ ನಮ್ಮದೇ ಅನಿಸ್ಲಿಕ್ಕೆ ಶುರುವಾಗುತ್ತೆ.
0: ಹೌದು,
2: ಮತ್ತು ಈ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಆದಷ್ಟು ಕನ್ನಡ ಪರಿಭಾಷೆಯ ಮೂಲಕ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಹಿಂದುಳಿದ ವರ್ಗದ ಮಕ್ಕಳಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂಥ ಮಕ್ಕಳಿಗೆ, ಸಾಮಾಜಿಕವಾಗಿ ಶೋಷಣೆ ಅಪಮಾನಕ್ಕೀಡಾಗಿರ್ತಕ್ಕಂಥ ಮಕ್ಕಳಿಗೆ ನಾವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಮ್ಮ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಯೋಚನೆ ಮಾಡಿದರೆ, ಹಾಗೆ ಕೊಡೋ ಪ್ರಯತ್ನಗಳು ಜರ್ಮನ್ ದೇಶದಲ್ಲಿ ಆಗಿದೆ, ಜಪಾನ್ ದೇಶದಲ್ಲಿ ಆಗಿದೆ, ದಕ್ಷಿಣ ಕೊರಿಯಾದಲ್ಲಿ ಆಗಿದೆ, ಚೀನಾ ದೇಶದಲ್ಲಿ ಆಗಿದೆ. ಆ ಥರದ ಪ್ರಯತ್ನಗಳನ್ನು ಮಾಡಿದಾಗ ಖಂಡಿತ ಕನ್ನಡ ಭಾಷೆ, ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥವರು ನಾವು ಕೂಡ ತಂತ್ರಜ್ಞಾನದ ಒಂದು ಭಾಗ, ವಿಜ್ಞಾನದ ಒಂದು ಭಾಗ, ಅದೇನು ನಮಗೆ ದೂರ ಇಲ್ಲ ಅಂತ ಅನಿಸುತ್ತೆ. ಆ ಥರದ ಪ್ರಯತ್ನಗಳನ್ನು ನಾವೆಲ್ಲ ಮಾಡಬೇಕು.
0: ಈ ಕನ್ನಡ ಭಾಷೆಯತ್ತ ನಮ್ಮ ಯುವ ಸಮೂಹ ಹೆಚ್ಚು ಒತ್ತು ಕೊಡಬೇಕು ಅಥವಾ ಅದರ ಬಗ್ಗೆ ಒಲವನ್ನು ತೋರ್ಪಡಿಸಬೇಕು ಅಂತ ಹೇಳಿದರೆ ಯಾವ ರೀತಿಯಾದಂಥ ಪ್ರಯತ್ನಗಳನ್ನೆಲ್ಲ ಮಾಡಬಹುದು?
2: ನಾವು ಮೊದಲು ಮಾಡಬೇಕಾದದ್ದೇನು ಅಂತಂದರೆ ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಪ್ರತಿ ಹಳ್ಳಿಗಳಲ್ಲಿ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಕನ್ನಡ ಶಾಲೆಗಳನ್ನು ನಾವು ರಚನೆ ಮಾಡಬೇಕು. ಎಲ್ಲಾ ಸವಲತ್ತುಗಳು ಅಲ್ಲಿ ಕೊಡಬೇಕು.
0: ಹೌದು,
2: ತಂತ್ರಜ್ಞಾನ, ವಿಜ್ಞಾನ, ಅಂತರ್ಜಾಲ, ಪೀಠೋಪಕರಣಗಳು, ಕಟ್ಟಡಗಳು ಎಲ್ಲವೂ ಕೂಡ ನಾವು ಅವರಿಗೆ ಸಮಗ್ರವಾಗಿ ಒದಗಿಸ್ಬೇಕು. ಬಹಳ ಮುಖ್ಯವಾಗಿ ಮತ್ತು ಅಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಅಷ್ಟೇ ಸಮರ್ಥವಾಗಿ ಕಲಿಸ್ಬೇಕು ನಾವು. ಅವಾಗ ಏನಾಗ್ತಾರೆ ಅಂತಂದ್ರೆ, ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಯಾವುದೋ ಒಂದು ಇಂಗ್ಲಿಷ್ ಶಾಲೆಯನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ, ಹೆಚ್ಚು ಸವಲತ್ತುಗಳಿರ್ತಕ್ಕಂಥ ಶಾಲೆಗಳನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ. ಹೀಗಾಗಿ ಪ್ರತಿ ಹಳ್ಳಿಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಕನ್ನಡ ಶಾಲೆಗಳನ್ನ ಸಮರ್ಥವಾಗಿ ನಾವು ಬಲಾಢ್ಯವಾಗಿ ನಾವು ಕಟ್ತಾ ಹೋದ್ರೆ, ಮತ್ತು ಅಲ್ಲಿ ಯಾರು ಶಿಕ್ಷಣ ಪರಿಣಿತರಿದ್ದಾರೆ, ಯಾರು ಒಂದು ಶಿಕ್ಷಣವನ್ನು ರೂಪಿಸಬೇಕಂತೇಳಿ ಇಚ್ಛಾಶಕ್ತಿ ಇದೆ ಅಂಥವರನ್ನ ಪ್ರತಿ ಶಾಲೆಗೆ ನಿರ್ದೇಶಕರನ್ನಾಗಿಯೋ ಸಲಹೆಗಾರರನ್ನಾಗಿಯೋ ಅಥವಾ ಅಲ್ಲಿ ಅಧ್ಯಾಪಕರನ್ನಾಗಿಯೋ ನೇಮಕ ಮಾಡ್ತಾ ಹೋದಾಗ ಅವರು ಅಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಪರಿಸರವನ್ನೇ ರೂಪಿಸಿಬಿಡ್ತಾರೆ. ಈ ತರದ ಪ್ರಯತ್ನಗಳು ಆಗಿದೆ, ಗಾಂಧೀಜಿ ಈ ತರದ ಪ್ರಯತ್ನಗಳು ಮಾಡ್ತಾ ಇದ್ರು ಅವರ ಸಬರಮತಿ ಆಶ್ರಮದಲ್ಲಿ, ರವೀಂದ್ರ ಠಾಗೂರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ರು, ಈಗಲೂ ಕೂಡ ಕೆಲವರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದರ ಮೂಲಕ ನಾವು ಖಂಡಿತ ಏನೊಂದು ಯುವ ಸಮುದಾಯ ಇದೆ ಅವರನ್ನ ಸೆಳಿಬಹುದು ನಾವು. ಓ, ನಾವು ಈ ಶಾಲೆಯಲ್ಲಿ ಓದಬಹುದು. ಅದು ಕಲಿಕೆ ಅಂದ್ರೆ ಕೇವಲ ಒಂದು ಪಠ್ಯವನ್ನ ದಾಟಿಸೋದಲ್ಲ, ಇಡೀ ಒಂದು ಹಳ್ಳಿಯಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ, ಅದು ಕೋಲಾಟ ಇರ್ಬೋದು, ಡಪ್ಪಿನಾಟ ಇರ್ಬೋದು, ಯಕ್ಷಗಾನ ಇರ್ಬೋದು, ಬಯಲಾಟ ಇರ್ಬಹುದು, ಹಳ್ಳಿ ಹಾಡುಗಳಿರ್ಬೋದು, ಹಳ್ಳಿಯ ಕೌಶಲ್ಯಗಳಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಕಲಿಸ್ತಾ ಹೋಗ್ಬೇಕು. ಹಾಗೆ ಕಲಿಸುವಾಗ ನೀವು ಪ್ರಾದೇಶಿಕ ಭಾಷೆಯನ್ನೇ ಬಳಸ್ಬೇಕು, ನೀವು ಬೇರೆ ಭಾಷೆಯನ್ನ ಅಲ್ಲಿ ಬಳಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ನಿಮ್ಮ ಭಾಷೆಯಲ್ಲಿ ಸೃಷ್ಟಿಯಾಗಿರುವಂತದ್ದು. ಹೀಗೆ ಒಂದು ಇಂಗ್ಲಿಷ್ ಭಾಷೆಯ ಜ್ಞಾನವನ್ನು, ಕನ್ನಡದ ಭಾಷೆಯ ಜ್ಞಾನವನ್ನು ಈ ಕನ್ನಡ ಶಾಲೆಗಳನ್ನ ಬಲಗೊಳಿಸಿ ಕೊಡ್ತಾ ಹೋದ್ರೆ ಖಂಡಿತ ಯುವ ಸಮುದಾಯ ಏನಾಗುತ್ತೆ ಅಂದ್ರೆ ಅದು ಕನ್ನಡ ಶಾಲೆಗಳಿಗೆ ಆಕರ್ಷಿತ ಆಗುತ್ತೆ, ಮತ್ತು ಕನ್ನಡದ ಬಗ್ಗೆ ಗೌರವ ಪ್ರೀತಿ ಬರುತ್ತೆ.
0: ಕೇಳುಗರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ಮಾತಾಡ್ತಾ ಇದ್ರು. ಒಂದು ವಿರಾಮದ ಬಳಿಕ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ನೀನಾದ 90.4 FM.

0: ವಿರಾಮದ ಬಳಿಕ ಮತ್ತೊಮ್ಮೆ ಎಲ್ಲ ಕೆಲವರಿಗೂ ಆತ್ಮೀಯವಾದ ನಮಸ್ಕಾರ. ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಎಸ್ಡಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಬೇರೆ ಭಾಷೆಗಳ ಪ್ರಭಾವದಿಂದ ನಮ್ಮ ಕನ್ನಡದ ಬಹಳ ಆಪ್ತ ಒಂದು ಪದಗಳು ಅದು ಮಾರ್ಪಾಡಾಗಿದೆ. ಅವುಗಳ ಮೂಲ ಸತ್ವವನ್ನೇ ಉಳಿಸಿಕೊಂಡು ಅದನ್ನ ಬಳಸುವ ಸಾಧ್ಯತೆ ಬಗ್ಗೆ ಸ್ವಲ್ಪ ಮಾತಾಡಬಹುದು.
1: ಇಲ್ಲ, ಇದು ಏನ್ ಗೊತ್ತಾ, ಯಾವುದೇ ಭಾಷೆ ಯಾವುದೇ ಕಾಲದಲ್ಲಿ ಶುದ್ಧವಾಗಿರಲ್ಲ. ಶುದ್ಧತೆ ಅನ್ನದೇ ಇಲ್ಲ ಭಾಷೆಗೆ. ಅದು ಏನೇನು ಹೊಸ ಹೊಸ ವಿಚಾರಗಳು ಬರುತ್ತೆ, ಹೊಸ ಹೊಸ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಸಂಶೋಧನೆಗಳಾಗುತ್ತೆ, ಪ್ರಯೋಗಗಳಾಗುತ್ತೆ. ಆ ಭಾಷೆಯನ್ನ ತನ್ನ ಭಾಷೆಯ ಜೊತೆಗೆ ಅದೇನ್ ಮಾಡುತ್ತೆ ಅಂದ್ರೆ ಸೇರಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಸೇರಿಸ್ಕೊಳ್ತಾ ಹೋಗುವುದರಿಂದ ಆ ಭಾಷೆಗೆ ನಷ್ಟ ಆಗೋದಿಲ್ಲ, ಆ ಭಾಷೆಯ ಶಬ್ದಕೋಶ ಹೆಚ್ಚಾಗ್ತಾ ಹೋಗುತ್ತೆ. ಬಹಳ ಸರಳವಾಗಿ ಹೇಳೋದಾದ್ರೆ, ಈಗ ಬಸ್ಸು ಅನ್ನುವಂತ ಒಂದು ಪದ ಇದೆ.
0: ಹೌದು,
1: ಕನ್ನಡದಲ್ಲಿ ಅದು ಪದ ಇರಲಿಲ್ಲ ಮೊದಲು. ಬಸ್ ಬಂದ ಮೇಲೆ ಅದು ಬಸ್ ಆಗಿರೋದು. ಅದು ಆಕ್ಚುಲಿ ಇಂಗ್ಲಿಷ್ ನ ಬಸ್, BUUS. ಬಟ್ ನಾವೇನ್ ಮಾಡಿದೀವಿ, ಬಸ್ ಮಾಡಿದೀವಿ. ಈಗ ರೈಲ್ವೆ ಇರೋದನ್ನ ರೈಲು ಮಾಡಿದೀವಿ.
0: ಹೌದು,
1: ಕಾಲೇಜ್ ಅನ್ನೋದನ್ನ ಕಾಲೇಜು ಮಾಡಿದೀವಿ. ಹೀಗೆ ಈಗ ಫ್ರಿಡ್ಜ್, ಟಿವಿ, ಮೊಬೈಲ್, ಈ ಪದಗಳು ನಮ್ಗೆಲ್ಲ ಹೊಸದು. ಇವೆಲ್ಲ ಇಂಗ್ಲಿಷ್ ಪದಗಳೇ. ಆದ್ರೆ ಅದನ್ನ ಏನ್ ಮಾಡಿದೀವಿ ಅಂದ್ರೆ, ನಾವು ನಮ್ಮ ವ್ಯವಹಾರಕ್ಕಾಗಿ ನಮ್ಮ ಬದುಕಿಗಾಗಿ ಕನ್ನಡೀಕರಣಗೊಳಿಸಿಕೊಂಡಿದ್ದೇವೆ. ಇದರಿಂದ ಕನ್ನಡ ಏನು ಹಾಳಾಗೋದಿಲ್ಲ, ಕನ್ನಡಕ್ಕಿನ್ನಷ್ಟು ಏನಾಗುತ್ತೆ ಅಂದ್ರೆ ಹೊಸ ಶಬ್ದಗಳು ಸೇರ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಒಂದು ಹೊಸ ಭಾಷೆ, ಹೊಸ ಚಿಂತನೆಗಳು, ಆಲೋಚನೆಗಳು ಒಂದು ಭಾಷೆಯ ಜೊತೆಗೆ ಸೇರಿಕೊಂಡಾಗ ಆ ಭಾಷೆ ಬಲಗೊಳ್ಳುತ್ತೆ ಹೊರತು ಆ ಭಾಷೆ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕನ್ನಡ ಭಾಷೆಯೇ ಅತ್ಯುತ್ತಮ ಉದಾಹರಣೆ. ಯಾಕಂದ್ರೆ ಎಲ್ಲ ಸವಾಲುಗಳನ್ನು ಎದುರಿಸಿ ಎದುರಿಸಿ ಅದು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಹಿಂಗಾಗಿ ಕನ್ನಡ ಭಾಷೆಗೆ ಜೀರ್ಣಾಗ್ನಿಯ ಗುಣ ಇದೆ.
0: ಹೌದು,
1: ಜೀರ್ಣಾಗ್ನಿಯ ಗುಣ ಯಾವ್ದಕ್ಕಿರುತ್ತೋ ಅದು ಜೀವಂತವಾಗಿರುತ್ತೆ. ನೀವು ತಿಂದು ದರಗೋದೇ ಇಲ್ಲ ಅಂದ್ರೆ ಸತ್ತು ಹೋಗ್ತೀವಿ ನಾವು ಅಲ್ವಾ. ಕನ್ನಡ ಭಾಷೆ ಕೂಡ ಹಾಗೇನೆ, ಅದು ಎಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ಅದರಲ್ಲಿ ಇರೋದ್ರಿಂದ ಕನ್ನಡಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಅದು ಹೊಸ ಹೊಸ ಭಾಷೆಯನ್ನ ತನ್ನದನ್ನಾಗಿ ಮಾಡಿಕೊಂಡು ಇನ್ನಷ್ಟು ವಿಸ್ತರಿಸಿಕೊಳ್ಳುತ್ತೆ.
0: ಕನ್ನಡ ಭಾಷೆ, ನಾಡು ನುಡಿ, ಸಂಸ್ಕೃತಿಯ ಉನ್ನತಿಗೆ ಶ್ರಮಿಸಿದ ಕನ್ನಡ ಮನಸ್ಸುಗಳಿಗೆ ಪ್ರಶಸ್ತಿ ರೂಪದಲ್ಲಿ ಅವರನ್ನ ಗುರುತಿಸಲಾಗ್ತಾ ಇದೆ. ಆದ್ರೆ ಪ್ರಸ್ತುತ ದಿನದಲ್ಲಿ ಅರ್ಜಿ ಹಾಕಿ ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
1: ಇಲ್ಲ, ಇದು ಬಹಳ ಸರಳವಾದದ್ದು. ಯಾರು ನಿಜವಾಗ್ಲೂ ಸೇವೆ ಸಲ್ಲಿಸಿದರೆ, ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡಿದರೆ, ಯಾರು ಕನ್ನಡಕ್ಕೆ ಬೆವರರಿಸಿದರೆ, ದುಡಿದಿದ್ದಾರೆ, ಅಂಥವರನ್ನ ಗುರುತಿಸಿಯೇ ಪ್ರಶಸ್ತಿ ಕೊಡುವಂಥದ್ದು ಒಳ್ಳೆಯದು. ನೀವೆಲ್ಲ ಅರ್ಜಿ ಹಾಕಿ ನಿಮ್ಮನ್ನು ಪರಿಶೀಲನೆ ಮಾಡಿ ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅನ್ನುವಂಥದ್ದು ಅಷ್ಟು ಒಳ್ಳೆಯ ಮಾನದಂಡ ಏನಲ್ಲ ಅದು. ನಿಜವಾಗ್ಲೂ ಒಂದು ಸಮಿತಿ ಬೇಕಾದ್ರೆ ಮಾಡಲಿಕ್ಕೆ, ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ, ರಂಗಭೂಮಿಗೆ ಸಂಬಂಧಿಸಿದಾಗೆ, ನಾಟಕಕ್ಕೆ ಸಂಬಂಧಿಸಿದಾಗೆ, ಸೇವೆಗೆ ಸಂಬಂಧಿಸಿದಾಗೆ, ಈ ಮೊದಲು ಯಾರ್ಯಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅಥವಾ ಅದರಲ್ಲಿ ಯಾರು ಪರಿಣಿತರಿದ್ದಾರೆ, ಅವ್ರದ್ದೊಂದು ಸಮಿತಿಗಳನ್ನು ಮಾಡಿ ಆ ಸಮಿತಿಯವರು ಆಯ್ಕೆ ಮಾಡಿರ್ತಕ್ಕಂತಹ ಪಟ್ಟಿಗಳನ್ನು ಪರಿಶೀಲಿಸಿ ಬೇಕಾದ್ರೆ ಅವರಿಗೆ ಪ್ರಶಸ್ತಿ ಕೊಡೋದು ಒಳ್ಳೆಯದು. ಹಾಗೆ ಅರ್ಜಿ ಕರೆದು ಕೊಡುವಂಥದ್ದು ಏನಷ್ಟು ಒಳ್ಳೆಯದಲ್ಲ.
0: ಈ ಡಿಜಿಟಲ್ ಮಾಧ್ಯಮಗಳು ಕನ್ನಡದ ಭಾಷೆಯ ಬೆಳವಣಿಗೆಗೆ ಯಾವ ರೀತಿಯಾದಂತಹ ಸಹಕಾರಿಯಾಗಿದೆ ಮತ್ತೆ ಯಾವ ರೀತಿಯಾದಂತಹ ಅವಕಾಶಗಳು ಸೃಷ್ಟಿಯಾಗಿದೆ, ಅದರ ಬಗ್ಗೆ ಸ್ವಲ್ಪ ಮಾತು.
1: ನಿಜವಾಗ್ಲೂ ಈ ಡಿಜಿಟಲ್ ಮಾಧ್ಯಮ, ಈ ಸಾಮಾಜಿಕ ಜಾಲತಾಣಗಳು, ತಂತ್ರಜ್ಞಾನಗಳು ಕನ್ನಡವನ್ನು ಹಾಳು ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡುವಾಗಿ ನಿಜವಾಗ್ಲೂ ಕನ್ನಡವನ್ನು ಬೆಳೆಸ್ತಾನೆ ಇದ್ದಾವೆ. ಯಾಕೆ ಕನ್ನಡವನ್ನು ಬೆಳೆಸ್ತಾ ಇದ್ದಾವೆ?

0: ಅಂದ್ರೆ ಮೊದಲು ಕನ್ನಡವನ್ನ ನಾವು ಕೇವಲ ಪೆನ್ ಹಿಡ್ಕೊಂಡು ಒಂದು ಪುಸ್ತಕದಲ್ಲಿ ಬರಿತಾ ಇದ್ದೆವು. ಈಗ ಆ ಪ್ರಮೇಯ ಇಲ್ಲ, ಮತ್ತು ಯಾರು ಶಾಲೆಗೆ ಹೋಗಲಾರದವರು ಕೂಡ ಕಲೀಲಾರದವರು ಕೂಡ ಕನ್ನಡ ಬಳಸುವಂಥದ್ದನ್ನು ಈಗ ಕಲ್ತ್ಕೊಂಡಿದ್ದಾರೆ.
1: ಹೌದು,
0: ಮತ್ತು ಪ್ರತಿಯೊಬ್ಬರು ಕೂಡ ಬರಹಗಾರರಾಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಓದುಗರಾಗಿದ್ದಾರೆ, ಪ್ರತಿಯೊಬ್ಬರು ಸಂವಹನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರಿಂದ ಒಂದು ಕನ್ನಡ ಭಾಷೆ ಬೆಳೀತಾ ಇದೆಯೇ ಹೊರತು ಈ ನಾಶ ಅಂತರೂ ಆಗ್ತಾ ಇಲ್ಲ. ಯಾಕೆ ಬೆಳೀತಾ ಇದೆ ಅಂತಂದರೆ, ಹೆಚ್ಚು ಹೆಚ್ಚು ಈ ಡಿಜಿಟಲ್ ಮಾಧ್ಯಮದಲ್ಲಿ ಕನ್ನಡವನ್ನು ಮೊದಲಿಗಿಂತಲೂ ಬಳಸ್ತಾ ಇದ್ದೇವೆ ನಾವು. ಅಂಕಿ ಸಂಖ್ಯೆಗಳನ್ನೇ ನೋಡಿದರೆ ಮೊದಲಿಗಿಂತಲೂ ಹೆಚ್ಚು ಜನ ಕನ್ನಡವನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಹೋದರೆ ಈ ಫೇಸ್ಬುಕ್ ಆಯಿತು, ಟ್ವಿಟರ್ ಆಯಿತು, ವಾಟ್ಸಪ್ ಆಯಿತು, ಯಾರು ಇಂಗ್ಲೀಷ್ನಲ್ಲಿ ಬರೆಯೋದಿಲ್ಲ, ಶೇಕಡ 90% ಜನ ಕನ್ನಡದಲ್ಲೇ ಬರಿತಾ ಇದ್ದಾರೆ. ಹೀಗಾಗಿ ಕನ್ನಡ ಇದರಿಂದ ವೃದ್ಧಿ ಆಗುತ್ತೆ ಹೊರತು ಕನ್ನಡಕ್ಕೇನು ಇದರಿಂದ ಹಾನಿ ಇಲ್ಲ. ನಿಜವಾಗಲೂ ಕನ್ನಡ ಒಂದು ದೊಡ್ಡ ಜಾಗೃತಿ ಪಡ್ಕೊಂಡು ವಿಕಾಸವಂತ ಇದೆ ನನ್ನ ಪ್ರಕಾರ.
1: ಈಗ ಕಾಲಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಈ ನಡುವೆ ಶಿಕ್ಷಣ ನೀತಿ ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಈ ಕನ್ನಡ ಭಾಷೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ?
0: ಅದೇ ಈಗ ಸಮಸ್ಯೆ ಏನು ಅಂದರೆ, ಇದೆಲ್ಲ ಬದಲಾವಣೆ ಆಗಬೇಕು, ಹೊಸ ಹೊಸ ಸಂಶೋಧನೆಗಳು ಅನ್ವೇಷಣೆಗಳು ಏನು ಜಗತ್ತಿನಲ್ಲಿ ಸೃಷ್ಟಿಯಾಗುತ್ತೆ ಅದೆಲ್ಲವೂ ನಮ್ಮ ಕನ್ನಡಕ್ಕೆ ಬರಬೇಕು. ಬಟ್ ಹೀಗೆ ರೂಪಿಸುವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕನ್ನಡಕ್ಕೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋದಿಲ್ಲ ಅಂದರೆ, ಈಗ ಉದಾಹರಣೆಗೆ ಮೆಡಿಕಲ್ ಓದಲಿಕ್ಕೆ ನೀಟ್ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಇಂಜಿನಿಯರ್ ಹೋಗ್ಲಿಕ್ಕೆ CET ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಮಾಡಲಿ, ಅಲ್ಲಿ ಕನ್ನಡಕ್ಕೆ ಏನು ಬೆಲೆನೇ ಇಲ್ಲ. ನೀವು ಹಾಗೆ ಪರೀಕ್ಷೆ ಮಾಡುವಾಗ ಕನ್ನಡಕ್ಕೂ ಕೂಡ ಅಲ್ಲಿ ಆದ್ಯತೆ ಕೊಡ್ಬೇಕು. ನೀವು ಕನ್ನಡ ಭಾಷೆಯಲ್ಲಿ ಇಷ್ಟು ಮಾರ್ಕ್ ತೊಗೊಂಡ್ರೆ ಮಾತ್ರ ನೀನು ಇಂಜಿನಿಯರ್ ಆಗ್ಲಿಕ್ಕೆ ಅರ್ಹ, ನೀನು ವೈದ್ಯನಾಗ್ಲಿಕ್ಕೆ ಅರ್ಹ ಅಂತ ಒಂದು ಕಾನೂನನ್ನು ಈ ಶಿಕ್ಷಣ ನೀತಿಯಲ್ಲಿ ಸೇರಿಸಿದರೆ ಅವಾಗ ಏನಾಗುತ್ತೆ ಅಂದರೆ, ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಓದಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವೇನೀಗ ರೂಪಿಸ್ತಾ ಇದ್ದೀವಿ ಅದನ್ನು ಸುಮ್ಮನೆ ಒಂದು ಕನ್ನಡ ಇದೆ ಆ ಕನ್ನಡವನ್ನು ಅವರಿಗೆ ಕಲಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಅದನ್ನು ಒಟ್ಟು ಒಂದು ಕನ್ನಡದ ಅಸ್ಮಿತಿಯಾಗಿ, ಕನ್ನಡವನ್ನು ಅವರು ಒಂದು ಜೀವನ್ಮರಣದ ಪ್ರಶ್ನೆಯಾಗಿ ಸ್ವೀಕರಿಸುವ ಹಾಗೆ ನಾವು ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ಹೀಗಾಗಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಣ ತಜ್ಞರು, ಸಮಾಜಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಯೋಚನೆ ಮಾಡಬೇಕಾದ್ದೇನು ಅಂತಂದರೆ, ಯಾರ್ಯಾರು ಕಲಿತಾ ಇದ್ದಾರೆ ಅವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲಿಲೇಬೇಕು ಅನ್ನುವಂಥ ಒಂದು ನೀತಿಯನ್ನು ಶಿಕ್ಷಣದಲ್ಲಿ ತರಬೇಕಾಗಿದೆ. ಈ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ತುಂಬ ಜನ ಬರ್ತಾರೆ ಕಲೀಲಿಕ್ಕೆ. ಆ ಹೊರ ರಾಜ್ಯದಿಂದ ಬರತಕ್ಕಂಥವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲೀಲೇಬೇಕು ಅಂತ ಕಾನೂನು ಮಾಡಲೇಬೇಕು. ಯಾಕಂದ್ರೆ ಒಂದು ಭಾಷೆಯನ್ನು ಕಲಿಯೋದೇನು ಕಷ್ಟ ಅಲ್ಲ. ಅವಾಗ ಏನಾಗುತ್ತೆ ಅಂದರೆ ಕನ್ನಡಿಗರಿಗೊಂದು ಅಭಿಮಾನ ಬರುತ್ತೆ, ಓ ನಮ್ಮ ಭಾಷೆಯನ್ನು ಕೂಡ ಎಲ್ಲರೂ ಕಲಿತಾ ಇದ್ದಾರೆ ಅನ್ನುವಂಥ ಒಂದು ಶಕ್ತಿ ಬರುತ್ತೆ. ಅವಾಗ ಒಂದು ಕನ್ನಡ ವಾತಾವರಣ ಬೆಳೀತಾ ಹೋಗುತ್ತೆ. ಶಿಕ್ಷಣ ರೂಪಿಸ್ತಕ್ಕಂಥವರು ಈ ಥರ ಒಂದು ಯೋಚನೆಯನ್ನು ಮಾಡಲೇಬೇಕು ಅಂತ ನನಗೆ ಅನಿಸುತ್ತೆ. ಬರಗೂರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಈ ಥರದೊಂದು ಯೋಚನೆ ಮಾಡಿದರು, ಅದು ಕೂಡ ಒಂದು ದೊಡ್ಡ ಮಟ್ಟದ ಪರಿಣಾಮ ಏನು ಬೀರಲಿಲ್ಲ. ಸುಮ್ಮನೆ ಅದಕ್ಕೆ ಪರೀಕ್ಷೆ ಇಲ್ಲ ಅಂತೇಳಿ ಒಂದು ಟೆಕ್ಸ್ಟ್ ಬುಕ್ ಮಾಡಿದ್ರು ಅಷ್ಟೇ, ಯಾರು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಟ್ ಅದನ್ನು ಗಂಭೀರವಾಗಿ ಪರಿಗಣಿಸುವ ಹಾಗೆ ನಾವು ಶಿಕ್ಷಣದಲ್ಲಿ ಒಂದು ನೀತಿಯನ್ನು ತರಬೇಕು.
1: ಈ ಶೈಕ್ಷಣಿಕ ವಲಯದಲ್ಲಿ ತ್ರಿಭಾಷಾ ಸೂತ್ರ ಬಹಳ ಪರಿಣಾಮಕಾರಿ ಎನ್ನುವ ಮಾತಿದೆ.
0: ಇಲ್ಲ, ಈ ತ್ರಿಭಾಷಾ ನೀತಿ ಬೇಕು. ಯಾಕಂದರೆ ನಮಗೆ ಜಗತ್ತಿನ ಜೊತೆಗೆ ಮಾತಾಡಲಿಕ್ಕೆ ಇಂಗ್ಲೀಷ್ ಬೇಕು, ಭಾರತದ ಜೊತೆಗೆ ಮಾತಾಡಲಿಕ್ಕೆ ಹಿಂದಿ ಬೇಕು, ಕರ್ನಾಟಕದ ಜೊತೆ ಮಾತಾಡಲಿಕ್ಕೆ ಕನ್ನಡ ಬೇಕು. ಈ ಮೂರು ಭಾಷೆಗಳನ್ನು ಕಲಿಸುವ ವಾತಾವರಣವನ್ನು ನಾವು ಶಾಲೆಗಳಲ್ಲಿ ತರಲೇಬೇಕು. ಯಾಕಂದರೆ ಒಂದು ಮಗು ಏಕಕಾಲಕ್ಕೆ ಮೂರು ಭಾಷೆಯನ್ನು ಕಲಿಯುವ ಶಕ್ತಿ ಇದೆ ಅದಕ್ಕೆ. ಅದಕ್ಕೆ ಮಾನಸಿಕವಾಗಿ ಬೌದ್ಧಿಕವಾಗಿ ಯಾವ ತೊಂದರೆಗಳು ಆಗೋದಿಲ್ಲ. ಮತ್ತು ಸ್ವಾತಂತ್ರ್ಯ ಬಂದ ನಂತರ ಈ ತ್ರಿಭಾಷಾ ಸೂತ್ರವನ್ನೇ ನಾವು ಶಿಕ್ಷಣದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇವೆ.
1: ಹೌದು,
0: ಮುಂದೆ ಕೂಡ ಇದು ಇರಬೇಕು, ಇದ್ದಾಗ ಖಂಡಿತ ಒಳ್ಳೆಯದಾಗುತ್ತೆ ಮಕ್ಕಳಿಗೆ.
1: ಕನ್ನಡದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಹೋದ್ವಿ. ಕೊನೆಯದಾಗಿ ಕೇಳೋದಾದ್ರೆ, ಕನ್ನಡ ಭಾಷೆಯ ಉಳಿವಿಗೆ, ಅದರ ಸಂರಕ್ಷಣೆಗೆ ನಾವೇನ್ ಮಾಡಬಹುದು?
0: ಕನ್ನಡ ಜನತೆಯಲ್ಲಿ ಒಂದು ವಿನಂತಿ ಏನಂದ್ರೆ, ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸ್ಬೇಕು. ಕನ್ನಡ ಶಾಲೆಗಳನ್ನ ಬಲಗೊಳಿಸಲಿಕ್ಕೆ ಆಡಳಿತದ ಮೇಲೆ ಒತ್ತಡ ತರಬೇಕು. ಮತ್ತು ಈ ಇಂಗ್ಲಿಷ್ ಶಾಲೆಗಳ ಒಂದು ವ್ಯಾಪಾರೀಕರಣವನ್ನು, ಇಂಗ್ಲಿಷ್ ಶಾಲೆಗಳ ಒಂದು ಏಕತ್ವ ನೀತಿಯನ್ನು, ಸರ್ವಾಧಿಕಾರ ನೀತಿಯನ್ನು, ಬೇಕಾಬಿಟ್ಟಿ ಮಕ್ಕಳನ್ನು ದುಡಿಸಿಕೊಳ್ಳುವ ನೀತಿಯನ್ನು, ಮನಸೇಚ್ಛೆ ಮಕ್ಕಳನ್ನು ರೂಪಿಸುವ ನೀತಿಯನ್ನು ನಾವು ತಿರಸ್ಕಾರ ಮಾಡಲೇಬೇಕು. ನಾವು ನಮ್ಮ ಇಂಗ್ಲಿಷ್ ಶಾಲೆಗಳನ್ನು ನಡೆಸ್ತಕ್ಕಂಥ ಏನು ಶಿಕ್ಷಣ ರೂವಾರಿಗಳಿದ್ದಾರೆ, ಅವರು ಇಂಗ್ಲಿಷ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಅಷ್ಟೇ ಮಹತ್ವವನ್ನು

0: ಕನ್ನಡಕ್ಕೆ ಕೊಟ್ಟು ಕನ್ನಡ ಶಾಲೆಗಳನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಕಲಿಸುವ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಕನ್ನಡಿಗರು ಒತ್ತಾಯ ಮಾಡಬೇಕು. ಒಂದು, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಎರಡನೇದು, ಏನು ಇಂಗ್ಲಿಷ್ ಶಾಲೆಗಳು ಇದ್ದಾವೆ, ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ, ಅವರು ಇಂಗ್ಲಿಷ್ಗೆ ಎಷ್ಟು ಪ್ರಾಧಾನ್ಯತೆ ನೀಡಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರೆ, ಕನ್ನಡಕ್ಕೂ ಅಷ್ಟೇ ಪ್ರಾಧಾನ್ಯತೆಯನ್ನು ನೀಡಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕು. ಮುಖ್ಯವಾಗಿ ಶುಲ್ಕದ ಮೇಲೆ ನಿಯಂತ್ರಣ ಇರಬೇಕು. ಒಂದು ಎಲ್ ಕೆ ಜಿ ಓದಲಿಕ್ಕೆ 1 ಲಕ್ಷ 2 ಲಕ್ಷ ನೀವು ಶುಲ್ಕ ನೀಡ್ತೀರಿ, ಶುಲ್ಕ ಕೊಡಬೇಕು, ಅದಕ್ಕೆ ಯಾವುದೇ ರೀತಿಯ ನೀತಿ ನಿಯಮಗಳಿಲ್ಲ. ನೀವು ಇಂಥದೇ ಟೈ ಹಾಕಿಕೊಳ್ಬೇಕು, ಇಂಥದೇ ಬೂಟ್ ಹಾಕಿಕೊಳ್ಬೇಕು, ಇಂಥದೇ ಬಟ್ಟೆ ಹಾಕಿಕೊಳ್ಬೇಕು, ಹಿಂಗೆ ಕೂತ್ಕೊಳ್ಬೇಕು, ಹಿಂಗೆ ನಿಂತ್ಕೊಳ್ಬೇಕು, ಹೀಗೆ ಇರಬೇಕು ಅನ್ನುವಂಥ ಏನಿದು ಒತ್ತಡಗಳಿದೆ, ಆ ಒತ್ತಡಗಳಿಂದ ನಿಜವಾಗ್ಲೂ ಮಕ್ಕಳು ಕುಬ್ಜರಾಗ್ತಾ ಇದ್ದಾರೆ, ಮಾನಸಿಕರಾಗ್ತಾ ಇದ್ದಾರೆ, ಬೌದ್ಧಿಕ ಮಟ್ಟ ಬೆಳೀತಾ ಇಲ್ಲ, ವ್ಯಸನಿಗಳಾಗ್ತಾ ಇದ್ದಾರೆ. ಇದೆಲ್ಲವೂ ತಪ್ಪಬೇಕು. ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ನಮ್ಮ ಕನ್ನಡ ನಾಗರಿಕರೇನಿದ್ದಾರೆ, ಪ್ರಜೆಗಳೇನಿದ್ದಾರೆ, ಈ ಕುರಿತು ಗಂಭೀರವಾಗಿ ಯೋಚನೆ ಮಾಡಿ ಒಂದು ಕನ್ನಡವನ್ನ, ಕನ್ನಡ ಅಸ್ಮಿತಿಯನ್ನ, ಕನ್ನಡ ಸಂಸ್ಕೃತಿಯನ್ನ ಬೆಳೆಸುವ ಒತ್ತಡವನ್ನು ಆಡಳಿತದ ಮೇಲೆಯೂ ತರಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ತರಬೇಕು. ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸುವಂತ ಪ್ರಯತ್ನವನ್ನ ಮಾಡಬೇಕು. ಆವಾಗ ಖಂಡಿತ ಒಂದು ಕನ್ನಡವೂ ಬೆಳೆಯುತ್ತೆ, ಕನ್ನಡ ಜನನೂ ಬೆಳೀತಾರೆ, ಕನ್ನಡ ಸಂಸ್ಕೃತಿಗೂ ಒಂದು ಆದ್ಯತೆ ಸಿಗುತ್ತೆ, ಕನ್ನಡಕ್ಕೂ ಕೂಡ ಒಂದು ಅಸ್ಮಿತೆ ಸಿಗುತ್ತೆ.
1: ಕನ್ನಡದ ಉಳಿವಿಗೆ ನಾವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಬದಲಾಗಿ ಭಾಷೆಯನ್ನ ನಿತ್ಯ ಬಳಸುವುದು ಮತ್ತು ಅಂತಹ ಚಟುವಟಿಕೆಗಳಲ್ಲಿ ನಿತ್ಯ ನಾವು ತೊಡಗಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕನ್ನಡದ ಭಾಷೆ, ಅದರ ಕಂಪು ಇನ್ನಷ್ಟು ಎಲ್ಲೆಡೆ ಬೀರುತ್ತೆ ಅನ್ನುವಂತ ಮಾತನ್ನ ಹೇಳುತ್ತಾ, ಇಷ್ಟು ಹೊತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಹಾಗೂ ಶಿಕ್ಷಣ ವ್ಯವಸ್ಥೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತಮ್ಮ ಅಂತರಾಳದ ಮಾತುಗಳನ್ನ ಹಂಚಿಕೊಂಡಿದ್ದೀರಿ ಸರ್. ನಮ್ಮ ರೇಡಿಯೋ ನಿನಾದದ ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಹೇ, ಡಿಗ್ರಿ ಮುಗಿತಲ್ಲ, ಇನ್ನೇನು ಜಾಬ್ ಹುಡುಕ್ತಿದ್ಯಾ?
4: ಜಾಬ್ ಏನು ಹುಡುಕ್ತಿಲ್ಲ, ನಂಗೆ ಇನ್ನೂ ಕಲಿಬೇಕು ಅನ್ನೋ ಆಸೆ.
3: ಓ, ಮಾಸ್ಟರ್ಸ್ ಮಾಡೋ ಪ್ಲಾನಾ?
4: ಪ್ಲಾನ್ ಏನೋ ಹೌದು, ಆದ್ರೆ ಯಾವ ಕಾಲೇಜ್ ಬೆಸ್ಟ್ ಇದೆ ಅಂತ ಹುಡುಕ್ತಾ ಇದ್ದೀನಿ.
3: ನಿಂಗೇನಾದ್ರೂ ಗೊತ್ತಿದ್ಯಾ? ಪದವಿ ವ್ಯಾಸಂಗ ಮುಗಿಸಿ ಉನ್ನತ ಶಿಕ್ಷಣ ಮಾಡ್ಬೇಕು ಅಂದ್ರೆ SDM ಕಾಲೇಜೇ ಬೆಸ್ಟ್.
4: ಓ ಹೌದಲ್ಲ, ನಾನು ಇದ್ರ ಬಗ್ಗೆ ಕೇಳ್ಪಟ್ಟಿದ್ದೆ. ಆದ್ರೆ ನನಗ್ ಬೇಕಾಗಿರೋ ಕೋರ್ಸ್ ಇದೆಯೋ ಇಲ್ವೋ ಅನ್ನೋದ್ ಕನ್ಫ್ಯೂಷನ್.
3: ಈ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಹಲವು ಕೋರ್ಸ್ ಗಳಿದಾವೆ. MCOM, MSW, MA ಇನ್ ಇಂಗ್ಲಿಷ್, MA ಇನ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್. ಇದಲ್ಲದೆ MSc ಇನ್ ಬಯೋಟೆಕ್ನಾಲಜಿ, ಫಿಸಿಕ್ಸ್, ಸ್ಟಾಟಿಸ್ಟಿಕ್ಸ್, ಕೆಮಿಸ್ಟ್ರಿ, ಸೈಕಾಲಜಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಈ ಎಲ್ಲಾ ಕೋರ್ಸ್ ಗಳಿಗೆ ಪ್ರವೇಶಾತಿ ಕೂಡ ಆರಂಭಗೊಂಡಿದೆ.
4: ಹಾಗಾದ್ರೆ ನಾನು ಈಗಲೇ ಜಾಯಿನ್ ಆಗ್ತೀನಿ.
3: ಅಷ್ಟು ಮಾತ್ರ ಅಲ್ಲ, ಅತ್ಯಾಧುನಿಕ ಬೋಧನಾ ಕ್ರಮಗಳೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣ, ಕಲಿಕೆಯ ಜೊತೆ ಜೊತೆಗೆ ಉದ್ಯೋಗ ಮಾಹಿತಿ, ಕೌಶಲ್ಯಾಧಾರಿತ ಆನ್ಲೈನ್ ಕೋರ್ಸ್ಗಳು, ಪೂರಕ ಡಿಜಿಟಲ್ ಪಠ್ಯಗಳು, ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ.
4: ಓ, ನೀನು ಬರ್ತೀಯಾ? ಇದಕ್ಕಿಂತ ಬೆಸ್ಟ್ ಕಾಲೇಜ್ ಬೇರೆ ಸಿಗ್ಲಿಕ್ಕಿಲ್ಲ.
1: ಕೂಡಲೇ ಭೇಟಿ ನೀಡಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ಸಂಪರ್ಕ ಸಂಖ್ಯೆ 9483407666 ಅಥವಾ 9902766688 ಇಲ್ಲವೇ 9448333 7 ಈ ಸಂಖ್ಯೆಗೆ ಕಾಲ್ ಮಾಡಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.